0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ನಮ್ಮ ಕನಸುಗಳ ಕುರಿತು ಜನರಿಗೆ ವಿವರಿಸುತ್ತಾ ಕೂರುವ ಬದಲು ನನಸಾಗಿಸುವತ್ತ ನಮ್ಮ ಗಮನವಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ದಿನಾಂಕ 27 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಸಂಗೀತ ಸುಧಾ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ, 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ ಪ್ರಸಾರವಾಗುತ್ತದೆ, 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ, 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 ರಿಂದ 1:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 1:30 ರಿಂದ 2:00 ವರೆಗೆ ಬಾಲ ವಿಶ್ವ ಮರಾಠಿ ಸಮಯದಲ್ಲಿ, 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ.

ನಾಲ್ಕು ಗಂಟೆಯಿಂದ 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೇಳಿ ಮನೋಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ ಟಕ್ಕಯ್ಯ ಬೊಮ್ಮಯ್ಯ ಅವರು ರಚಿಸಿದಂತ ಅರಿವುಳ್ಳಂಗಿ

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನವನ್ನ ಕೇಳಿ. ಅರಸಿ ನೋಡುವುದು, ನೋಡಿ ನಂಬುವುದು ಈ ಒಂದು ವಚನವನ್ನ ರಚಿಸಿದ್ದಾರೆ ಚನ್ನಬಸವಣ್ಣನವರು.

ಸಂಗೀತ ಸುಧಾ ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ದುರುಗಾಹಿ ರಾಮಣ್ಣನವರು ರಚಿಸಿದಂತಹ ಮುಂದಿನ ವಚನವನ್ನ ಕೇಳಿ ನೆವದಿಂದ ಶರಣರ ಬಾಗಿಲಲ್ಲಿ ಹೋಗಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM ನಲ್ಲಿ. ಈಗ ಕೇಳಿ ಸಿದ್ದರಾಮೇಶ್ವರರು ರಚಿಸಿದಂತಹ ವೇಷದಲ್ಲಿ ಭಕ್ತನಾದಡೇನು ದರೆಯಿಲ್ಲದೆ ಬೆಳೆಯ ಬೆಳುದೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ವಚನವನ್ನ ರಚಿಸಿದ್ದಾರೆ ಡೋಹರ ಕಕ್ಕಯ್ಯನವರು. ನೆನೆಯಲರಿಯೇ, ನಿರ್ಧರಿಸಲರಿಯೇ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನಿಜವನರಿದವಂಗೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಈ ಒಂದು ವಚನವನ್ನ ರಚಿಸಿದ್ದಾರೆ ಗಟ್ಟಿವಾಳಯ್ಯ ಅವರು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನವನ್ನ ಕೇಳಿ. ಜೇಡರ ದಾಸಿಮ್ಮಯ್ಯ ಅವರು ರಚಿಸಿದಂತಹ ಅಡಗಿನೊಳಗಣ ಹಾಲು ಅಡಗಿಪ್ಪ ಭೇದವನ್ನು

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಲೈಫ್ ಈಸ್ ಎ ಫೆಸ್ಟಿವಲ್, ಮೇಕ್ ಇಟ್ ಎ ಫೆಸ್ಟಿವಲ್. ಅದನ್ನ ಒಂದು ಹಬ್ಬ ಅಂತ ತಿಳ್ಕೋ. ಜೀವನ ಅಂದ್ರೆ ಒಂದು ಸಮಾರಂಭ ಅಂತ ಭಾವಿಸು. ಹಬ್ಬದ ದಿವಸ ಹೆಂಗ ಉತ್ಸಾಹ ಇರ್ತದ ಮನ್ಯಾಗ, ಏನದೆಲ್ಲ ನೋಡಬೇಕು. ಮನೆ ಸ್ವಚ್ಛ ಇರ್ತದ, ಮನ್ಯಾಗೆಲ್ಲ ಸುವಾಸನೆ ಇರ್ತದ, ತೋರಣಗಳನ್ನೆಲ್ಲ ಕಟ್ಟಿರ್ತಾರೆ, ನೋಡಿದ್ರೆ ಎಷ್ಟು ಸಂತೋಷ. ಅಡಿಗೆ ಮನೆಯೊಳಗೆ ಸುವಾಸ ಇಲ್ಲೇ ಹಂಗ ಮನೆ, ಹಂಗ ಜೀವನ ಅನ್ನೋದೇ, ಬದುಕನ್ನೋದೇ ಒಂದು ಸುಂದರ ಹಬ್ಬ ಅಂತ ಭಾವಿಸು ಮನುಷ್ಯನೇ. ಅದನ್ನ ಮಾಡು. ಇಂಥ ಜೀವನ ಇದು, ಇದೊಂದು ಸೆಲಿಬ್ರೇಟ್ ಇಟ್. ಇದನ್ನ ನೀನು ಅನುಭವಿಸಬೇಕು, ಇದನ್ನು ಹಬ್ಬವನ್ನಾಗಿ ಮಾಡು. ಆದರೆ ಹಬ್ಬ ಮಾಡಬೇಕಾದ್ರೆ ಜೀವನದ ಉತ್ಸಾಹ ಕೆಡಬಾರದಲ್ಲ. ಜೀವನ ಉತ್ಸಾಹ ಉಳಿಬೇಕಾಗಿತ್ತು ಅಂದರೆ ಒಂದಿಷ್ಟು ಅದಕ್ಕೆ ಮೆಲ ಮೆಲ ಮೆಲ ಎಣ್ಣೆ ಹಾಕೋತಿರ್ಬೇಕು. ಅದಕ್ಕೆ ಕುಡಿಗಳು ಬರ್ತಿರ್ತಾವ, ಅದನ್ನು ತಕ್ಕೋತಿರ್ಬೇಕು. ಏನು ಒಮ್ಮೆ ಹಾಕಿಬಿಟ್ಟೇವಿ ಅಂತ ತಿಳಿದು ಆಗ ಬಿಟ್ಟರೆ ಕೆಡಕೋತು ಕೆಡಕೋತು ಕೆಡಕೋತು ಹೋಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಒಂದಿಷ್ಟು ಕುಡಿ ತಕ್ಕೋ ತಕ್ಕೋತು ಆಗಿರ್ತದ. ಸ್ವಲ್ಪ ತಪ್ಪು ತಡೆಗಳು ಜೀವನದಲ್ಲಿ ಆಗಿರ್ತಾವ. ಅಷ್ಟಕ್ಕಾಗಿಯೇ ನಾವು ಜೀವನವನ್ನು ಕೆಡಿಸಬಾರ್ದು. ಈಗ ಆಗೇದ ಕೈ ಸ್ವಲ್ಪ ಹಿಡಿದಾದ, ಹಿಡಿಬಾರದ್ದನ್ನು ಹಿಡೀಲಿ. ಈಗರೆ ತೊಳ್ಕೋ, ಈಗ ಸ್ವಚ್ಛ ಮಾಡಿಕೊ ಚೆನ್ನಾಗಿ. ಇನ್ನು ಹೂವ ಹಿಡ್ಯಾಕ್ ಕಲಿ, ಬಂದೂಕ್ ಹಿಡ್ಯಾಕ್ ಕಲಿಬೇಡ. ಅಷ್ಟೇ, ಕೈಯಾಗ ಏನಿರಬೇಕು, ಗುಚ್ಛಗಳಿರಬೇಕು, ಹೂವಿನ ಗುಚ್ಛಗಳಿರಬೇಕು. ಯಾವುದನ್ನು ನೋಡಿದರೆ ಜನ ಸಂತೋಷ ಪಡಬಹುದು ಅಂಥವುಗಳನ್ನು ಕೈಯಲ್ಲಿ ಹಿಡಿದಿರಬೇಕು. ಆದರೆ ಯಾವುದನ್ನು ನೋಡಿದರೆ ಜನ ನಮ್ಮ ಸಮೀಪನೇ ಬರೋದಿಲ್ಲ. ಅಂಥದ್ದನ್ನು ಹಿಡಿಯೋದಲ್ಲ, ಸಿಗರೇಟ್ ಹಿಡಿಯೋದಲ್ಲ, ಊದುಬತ್ತಿ ಹಿಡಿಬೇಕಷ್ಟೆ. ಕೈಯೊಳಗೆ ಪುಷ್ಪಗಳನ್ನು ಹಿಡಿದಿರಬೇಕು, ಮತ್ತೇನಾದರೂ ಹಿಡಿಬಾರ್ದು. ಹಾಗೆ ಬದುಕನ್ನು ರೂಪಿಸಿಕೊಳ್ಳೋದು ಮನುಷ್ಯನೇ. ಎಷ್ಟು ಆಲೋಚನೆ ಮಾಡಿದ್ದಾರೆ ಕೆಲವು ಜನ ಜೀವನವನ್ನು ಕುರಿತು. ನಮಗೆ ವ್ಯಾಳೆ ಇಲ್ಲ ಜೀವನ ಕುರಿತು ವಿಚಾರ ಮಾಡಕ್ಕೆ. ವ್ಯಾಳೆ ಇಲ್ಲ ಎಲ್ಲದಕ್ಕೂ ವ್ಯಾಳೆ ಅದ. ಸಾಮಾನ ಕೂಡ್ಸಾಕ ವ್ಯಾಳೆ ಅದ, ರೊಕ್ಕ ಕೂಡ್ಸಾಕ ವ್ಯಾಳೆ ಅದ, ಬಡದಾಡಕ್ಕೆ ವ್ಯಾಳೆ ಅದ, ವರ್ಷ ವರ್ಷ ಹತ್ತಿಪ್ಪತ್ತು ವರ್ಷ ಕೋರ್ಟ್ಗೆ ಅಡ್ಡಾಡಕ್ಕೆ ವ್ಯಾಳೆ ಅದ. ಆದರೆ ಬದುಕನ್ನು ಕುರಿತು ಯೋಚಿಸೋದಕ್ಕೆ ಪ್ರೀತಿಸೋದಕ್ಕೆ ವ್ಯಾಳೆ ಇಲ್ಲ. ಅಷ್ಟು ಅವರು ಎಷ್ಟು ಆಲೋಚನೆ ಮಾಡಿ, ಎಂಥ ಸುಂದರ ಆಲೋಚನೆ. ಜೀವೇಮ ಶರದ ಶತಂ. ಋಷಿಗಳು 4,000-5,000 ವರ್ಷಗಳ ಹಿಂದೆ ಅವರು ಹೇಳಿದರು. ನಾನೇನು ಸಾಮಾನ್ಯ ಏನು ಅಂದರು ಋಷಿಗಳು. ಇಂಥದೇ ಮಲಪ್ರಭಾದಂಥ ಹೊಳಿ, ಸ್ವಚ್ಛ ಸ್ವಚ್ಛ ನೀರ, ಏನದೆಲ್ಲ ನೋಡಬೇಕಂಥ ನೀರ. ಎಷ್ಟು ಆಳಿದ್ದರೂ ಸಹಿತ ನೆಲ ಕಾಣಬೇಕು ಹಂಗೆ ನೀರ. ಅದರ ದಂಡಿಯೊಳಗೆ ಕೂತ್ಕೊಂಡು ಒಬ್ಬ ಋಷಿ ಹೇಳ್ತಾನೆ, ನಾನೇನು ಹೋಗಲಿಕ್ಕೆ ಬಂದೇನೇನು, 100 ವರ್ಷ ಇರಾಕ ಬಂದೇನಿ. ದೇವರು ಅವಕಾಶ ಕೊಟ್ಟಾನ. ಜೀವೇಮ ಶರದ ಶತಂ, ಬಿಡಬೇಡಿ ಜೀವನ. ಜೀವನ 100 ವರ್ಷ ಬದುಕೋದದೆ, 100 ವರ್ಷ ಬದುಕೋದದೆ ನಾವು. ಅದೀನಾಹ ಶ್ಯಾಮ ಶರದ ಶತಂ. ಅಷ್ಟೇ ಅಲ್ಲ, ನಮ್ಮ ಕಾಲ ಮೇಲೆ ನಾವ 100 ವರ್ಷ ನಿಲ್ಲೋದದೆ. ನಮ್ಮ ಕೈಯಿಂದಲೇ ನಮ್ಮನ್ನ ಪೋಷಿಸಿಕೊಳ್ಳೋದದೆ, ಜಗತ್ತನ ಅನುಭವಿಸ್ತಾ ಬದುಕೋದದೆ. ನಾನಷ್ಟೇ ಅಲ್ಲ, ನಾವು ಜೀವೇಮ ನಾವು. ಎಂಥ ಉತ್ಸಾಹ ಬದುಕಿನಲ್ಲಿ ಹೇಳಿ, ಎಷ್ಟು ಉತ್ಸಾಹ. ನಮ್ಮ ಉತ್ಸಾಹ ಸುಮ್ಮನೆ ಒಂದು ಸ್ವಲ್ಪ ಹೆಚ್ಚಾಯ್ತು ಕಡಿಮೆ ಆಯ್ತು ಅಂದ್ರೆ ನಮ್ಮ ಉತ್ಸಾಹ ಹೆಚ್ಚು ಕಡಿಮೆ ಆಗ್ತದೆ. ಇಲ್ಲೇನು, ಪಗಾರ 1,00,000 ಬಂದರೆ ಇನ್ನೂ ಸ್ವಲ್ಪ ಹೊಯ್ದಾಡ್ತಿರ್ತದೆ, ಹಂಗಿರಬ ಇನ್ನೂ ಹೊಯ್ದಾಡ್ತದೆ, ಕಡಿಮೆ ಅನಿಸ್ತದೆ. ಇನ್ನೊಬ್ಬರಿಗೆ 100,00,020,000 ಅಂತ ಓದ್ತಾನೆ, ನಂದು 20,000 ಕಡಿಮೆ ಅಂತ ಶುರು ಮಾಡ್ತಾನೆ. 1,00,000 ಹೇಗದೆ ಆ ಆದಾಯದ ಗುಣ ಜೀವನದ ಉತ್ಸಾಹ ಹೊಯ್ದಾಡ್ತು ಅಂದರೆ ಬದುಕಲ್ಲ. ಆದಾಯದ ಮೇಲೆ ಬದುಕು ನಿಂತಿಲ್ಲ, ಬದುಕಿಗಾಗಿ ಆದಾಯ ಇರ್ತದಷ್ಟೇ. ಅದು ನಮ್ಮದು ಹೋಗೇ ಅದು. ಸ್ವಲ್ಪ ಹೆಚ್ಚು ಕಡಿಮೆ ಆತು ಅಂದರೆ ಉತ್ಸಾಹನೇ ಕಡಿಮೆ ಆಗ್ತದೆ, ಉತ್ಸಾಹ ಕಡಿಮೆ ಆಗ್ತದೆ. ಹಂಗಾಗಬಾರದು. ಒಂದ ಹೆಂಗಿರಬೇಕು, ನಾವು ಜಗತ್ತ, ನಾನು ಜಗತ್ತ, ಹಂಗಿರ್ಬೇಕು ಉತ್ಸಾಹ. ರಾತ್ರಿ ತಾವು ನೋಡಿರಿ ಎಲ್ಲ ಚಿಕ್ಕೆಗಳಿರ್ತಾವ, ಚಂದ್ರಮನೂ ಇರ್ತಾನ, ಹಗಲು ಸೂರ್ಯನೂ ಇರ್ತಾನ. ಆದರೆ ಚಂದ್ರಮ ಹೆಂಗಿರ್ತಾನ, ಚಂದ್ರ ತನ್ನಷ್ಟಕ್ಕೆ ತಾನು ಸುಮ್ಮನೆ ಬೆಳಗ್ತಾ ಇರ್ತಾನ, ಸುಮ್ಮನೆ ಬೆಳಗ್ತಾ ಇರ್ತಾನ, ಶಾಂತವಾದ ಪ್ರಕಾಶವನ್ನ ಕೊಡ್ತಾನ. ಸೂರ್ಯ ಬಹಳ ದೊಡ್ಡವ, ಅವನಷ್ಟು ಪ್ರಕಾಶ ನನಗಿಲ್ಲ ಅಂತ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಕಡಿಮೆ ಹಾಕೋತು ಹೋಗ್ತಾನೆ, ಹೆಚ್ಚಾಕೋತು ಬರ್ತಾನೆ. ಪೂರ್ಣಿಮಾ ಆಯ್ತಲ್ಲ ನಿನ್ನೆ, ಇಂದ ಪೂರ್ಣಿಮಾ ಆಗಿಲ್ಲ. ಎಂಥ ಪೂರ್ಣಿಮಾ, ಪೂರ್ಣ ಚಂದ್ರ, ಸ್ವಚ್ಛ ಬೆಳದಿಂಗಳ, ಎಷ್ಟು ಸ್ವಚ್ಛ ಬೆಳದಿಂಗ. ಚಂದ್ರ ಸಂತೋಷವಾಗಿರ್ತಾನೆ. ನಾಳೆ ಸ್ವಲ್ಪ ಕಡಿಮೆ, ಒಂದು 8 ದಿವಸಕ್ಕೆ ಅರ್ಧ ಕಡಿಮೆ, ಮುಂದೆ ಒಂದು ದಿವಸ ಬರ್ತದೆ ಪೂರ್ಣ ಕಡಿಮೆ. ಆದರೆ ಚಂದ್ರ ಮರುಗುವುದಿಲ್ಲ, ಮರುದಿವಸ ಮತ್ತೊಂದು ಈಟ ಕಾಣಿಸ್ತಾನ. ನಾನು ಬದುಕಬೇಕು. ಮತ್ತೆ ನಕ್ಷತ್ರಗಳ ಹೊಳಿತಾವ, ಸಣ್ಣ ಸಣ್ಣ ಸಣ್ಣನೇ ಇರ್ತಾವ, ಅವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರು ಹೆಂಗದಾರಂತ, ಸುಮ್ಮನೆ ಮಿಂಚ್ತಾ ಇರ್ತಾವ. ತಮ್ಮನ್ನ ಹೋಲಿಸಿಕೊಳ್ಳೋದಿಲ್ಲ, ನಾವು ಬಹಳ ಚಿಕ್ಕವರು ಅಂತ ಹೇಳೋದಿಲ್ಲ. ನಾವು ಚುಕ್ಕೆಗಳು, ವಿ ಆರ್ ಸ್ಟಾರ್ಸ್, ವಿ ಆರ್ ಹಿಯರ್ ಟು ಟ್ವಿಂಕಲ್. ಇಲ್ಲೇನು, ನಾವಿರೋದೇ ಮಿಂಚೋದಕ್ಕೆ, ಮಿಣುಕೋದಕ್ಕಾಗಿ. ಎಷ್ಟು ಚೆನ್ನಾಗಿ ಇರ್ತಾವ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಹೇಗೆ ಶ್ರೀಕೃಷ್ಣನ ಜನ್ಮ ಮತ್ತು ಕರ್ಮವನ್ನು ತಿಳಿಯುವಂಥದ್ದು ತುಂಬ ಕಷ್ಟಕರವಾದಂತಹ ಕೆಲಸ. ನಮ್ಮ ಕಾರ್ಯಚಟುವಟಿಕೆಗಳನ್ನು ಶ್ರೀಕೃಷ್ಣನ ಕಾರ್ಯಚಟುವಟಿಕೆಗಳ ಜೊತೆ ನಾವು ಹೋಲಿಸಿಕೊಳ್ಳುವ ಹಾಗೆ ಇಲ್ಲ. ಆದರೆ ಯಾರು ಜನ್ಮ ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ಈ ಐಹಿಕ ಪ್ರಪಂಚಕ್ಕೆ ಮತ್ತೆ ಬರುವುದಿಲ್ಲ ಅನ್ನೋದನ್ನು ಶ್ರೀಕೃಷ್ಣ ಹೇಳುತ್ತಾರೆ. ಸೊ ಯಾರು ಹೀಗೆ ಕೃಷ್ಣನನ್ನು ತಲುಪಿದವರು, ಯಾರು ತಲುಪಬಹುದು? ವೀತರಾಗ ಭಯಕ್ರೋಧ, ಯಾರು ಭಯ ಕ್ರೋಧ ಮತ್ತು ಇವುಗಳಿಂದೆಲ್ಲ ಮುಕ್ತರಾದವರು, ಕೋಪ ಅಟ್ಯಾಚ್ಮೆಂಟು ಭಯ ಇವುಗಳಿಂದೆಲ್ಲ ಮುಕ್ತರಾದವರು ಭಗವಂತನನ್ನು ಅರ್ಥ ಮಾಡಿಕೊಳ್ಬೋದು ಮತ್ತು ಅಲ್ಲಿಗೆ ಹೋಗ್ಬೋದು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ.

0: ಅರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪ್ರಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಸೊ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ, ಯಾರು ಹೇಗೆ ಶರಣಾಗುತ್ತಾರೋ ಅದೇ ಥರ ನಾನು ಅವರಿಗೆ ಅನುಗ್ರಹಿಸ್ತೇನೆ ಅಂತೇಳಿ. ಸೊ ನಮ್ಮ ಶರಣಾಗತಿಯ ಪ್ರಮಾಣ ಹೇಗಿರಬೇಕು? ಆಚಾರ್ಯರು ಹೇಳುತ್ತಾರೆ, ಚಿಕ್ಕ ಮಗುವಿನ ಥರ. ಸೊ ಶರಣಾಗತಿ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಶರಣಾಗತಿ ಅಂದರೆ ಪ್ರೀತಿಪೂರ್ವಕವಾದಂಥ ಸಂಬಂಧ ಭಗವಂತನ ಜೊತೆ ಸ್ಥಾಪಿಸುವಂಥದ್ದು, ಪ್ರೀತಿಯಿಂದ ಶರಣಾಗುವಂಥದ್ದು ಹೊರತು ಭಯದಿಂದ ಅಲ್ಲ. ಸೊ ಹೀಗೆ ಪ್ರೀತಿಪೂರ್ವಕವಾಗಿ ಶರಣಾಗುವುದು, ಯಾವ ಥರ ಶರಣಾಗಬೇಕು ನಾವು ಅಂತ ನಮ್ಮ ಹಿರಿಯ ಆಚಾರ್ಯರುಗಳು ಹೇಳುತ್ತಾರೆ. ನಮ್ಮ ಶರಣಾಗತಿ ಭಗವಂತನಿಗೆ ಹೇಗಿರಬೇಕಂದ್ರೆ ಪುಟ್ಟ ಮಗುವಿನ ಥರ ಇರಬೇಕು. ಪುಟ್ಟ ಮಗು, ಈಗ ಒಂದು 2 ತಿಂಗಳ ಮಗು ನಿಸ್ಸಹಾಯಕ ಸ್ಥಿತಿಯಲ್ಲಿರುತ್ತೆ, ಅದಕ್ಕೆ ಮಗ್ಗಲು ತಿರುಗಿಸೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಅಲ್ವಾ ಮಗುವಿಗೆ. ಸೊ ಅದು ಸಂಪೂರ್ಣವಾಗಿ ತಾಯಿಯ ಮೇಲೆ ಅವಲಂಬಿತವಾಗಿರುತ್ತದೆ, ತಾಯಿಯನ್ನೇ ಅವಲಂಬಿಸಿರುತ್ತದೆ ಆ ಮಗು. ಸೊ ಮಗು ತನಗೋಸ್ಕರ ಏನನ್ನ ಕೇಳಬೇಕಾಗಿಲ್ಲ, ಅದಕ್ಕೆ ಯಾವಾಗ ಹಾಲುಣಿಸಬೇಕು ಅಥವಾ ಯಾವಾಗ ಅದನ್ನು ನಿದ್ರೆ ಮಾಡಿಸ್ಬೇಕು, ಯಾವಾಗ ಸ್ನಾನ ಮಾಡಿಸ್ಬೇಕು, ಯಾವುದನ್ನು ಮಗು ಕೇಳಲ್ಲ ತನಗೆ ಏನು ಬೇಕು ಅನ್ನೋದನ್ನು. ತಾಯಿಗೆ ಗೊತ್ತಿರುತ್ತದೆ ಯಾವಾಗ ಹಾಲುಣಿಸ್ಬೇಕು, ಯಾವಾಗ ತೊಟ್ಟಿಲು ತೂಗಬೇಕು, ಯಾವಾಗ ಮಗುವಿಗೆ ಸ್ನಾನ ಮಾಡಿಸ್ಬೇಕು, ಎಲ್ಲವೂ ತಾಯಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತದೆ. ಸೊ ಮಗುವಿನಿಗಿಂತ ಹೆಚ್ಚು ತಾಯಿಗೆ ಗೊತ್ತಿರುತ್ತಲ್ವಾ ಮಗುವಿಗೆ ಏನು ಮಾಡಬೇಕನ್ನುವಂಥದ್ದು. ತಾಯಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾಳೆ ಮಗುವಿನದು, ಯಾಕೆಂದರೆ ಮಗು ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಇದೆ, ತನಗೋಸ್ಕರ ಏನು ಮಾಡೋದಕ್ಕೂ ಅದಕ್ಕೆ ಆಗೋದಿಲ್ಲ ಅಂಥೇಳಿ. ಅದೇ ಥರ ನಾವು ಭಗವಂತನ ಮೇಲೆ ಪುಟ್ಟ ಮಗುವಿನ ಥರ ಅವಲಂಬಿತರಾದರೆ ಭಗವಂತ ತಾಯಿಯ ಥರ ನಮ್ಮ ಕೇರ್ ತೆಗೆದುಕೊಳ್ಳುತ್ತಾರೆ, ನಮ್ಮ ಕಾಳಜಿಯನ್ನು ವಹಿಸುತ್ತಾರೆ. ನಮಗೋಸ್ಕರ ನಾವು ಅದು ಬೇಕು ಇದು ಬೇಕಂತ ನಾವು ಕೇಳುವ ಅವಶ್ಯಕತೆಯೇ ಇಲ್ಲ. ಭಗವಂತನಿಗೆ ಚೆನ್ನಾಗಿ ಗೊತ್ತು ನಮಗೆ ಏನು ಬೇಕು ಅನ್ನುವಂಥ, ನಮಗೇನು ಬೇಕು ಅನ್ನುವಂಥದ್ದು ನಮಗಿಂತ ಜಾಸ್ತಿ ಭಗವಂತನಿಗೆ ಗೊತ್ತಿರುತ್ತೆ, ಯಾವುದು ಒಳಿತು ಯಾವುದು ಕೆಡುಕು ಅನ್ನುವಂಥದ್ದು ಅಲ್ವಾ. ಸೊ ಆದ್ದರಿಂದ ಇಲ್ಲಿ ನಾವು ಯಾವ ಥರ ಶರಣಾಗುತ್ತೀವೋ ಅದೇ ಥರ ಭಗವಂತ ಅನುಗ್ರಹಿಸ್ತಾರೆ. ಒಂದು ವೇಳೆ ನಮ್ಮ ಶರಣಾಗತಿ ಕೇವಲ 20% ಇದ್ದರೆ, ಸೊ ಭಗವಂತನ ಪ್ರತಿಕ್ರಿಯೆ ಸ್ಪಂದನೆ ನಮ್ಮ ಜೊತೆ 20% ಇರುತ್ತದೆ. ಸೊ ಕೆಲವರು ನಾವು ಶರಣಾಗೋದಿಲ್ಲ ಭಗವಂತನೇ ಇಲ್ಲ ಅಂತ ಹೇಳುವವರಿಗೆ, ಎಸ್ ನಿನ್ನ ಸ್ವಂತ ಇಚ್ಛೆ, ನಿನ್ನ ಸ್ವ ಇಚ್ಛೆ ಪ್ರಕಾರ, ಫ್ರೀ ವಿಲ್ ಅನ್ನೋದಿರುತ್ತೆ, ನಿನ್ನ ಆ ಸ್ವ ಇಚ್ಛೆ ಪ್ರಕಾರ ನೀನು ನಡ್ಕೋಬಹುದು ಅನ್ನೋದನ್ನು ಭಗವಂತ ಬಿಟ್ಟು ಬಿಡ್ತಾರೆ. ಯಾರ ಸ್ವಾತಂತ್ರ್ಯಕ್ಕೂ ಅಡ್ಡಿ ಬರುವವರು ಅಲ್ಲ. ಆದ್ದರಿಂದ ಇಲ್ಲಿ ಈಗ ಹೇಗೆ ನಾವು ಯಾವ ಥರ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸಬಹುದು, ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸೋದಕ್ಕೆ ಈಗ ಸಾಖ್ಯಭಾವ ಅಥವಾ ವಾತ್ಸಲ್ಯ ಭಾವ ಅಥವಾ ಮಾಧುರ್ಯ ಭಾವ, ದಾಸ್ಯ ಭಾವ, ಹೀಗೆ ನಾವು 4 ವಿಧದಲ್ಲಿ ಸಂಬಂಧವನ್ನು ಸ್ಥಾಪಿಸಬಹುದು. ಸೊ ಒಬ್ಬ ಭಕ್ತನಿಗೆ ಭಗವಂತ ತನ್ನ ಪರಮಪ್ರಭುವಾಗಬೇಕೆಂದು, ಮತ್ತೊಬ್ಬನಿಗೆ ತನ್ನ ಸಖನಾಗಬೇಕೆಂದು, ಇನ್ನೊಬ್ಬನಿಗೆ ತನ್ನ ಮಗನಾಗಬೇಕೆಂದು, ಬೇರೊಬ್ಬನಿಗೆ ತನ್ನ ಪ್ರೇಮಿಯಾಗಬೇಕೆಂದು ಬಯಕೆ ಇರಬಹುದು. ಭಕ್ತರು ಅವನಲ್ಲಿಟ್ಟಿರುವ ಪ್ರೇಮದ ವಿಧವಿಧ ತೀವ್ರತೆಗೆ ಅನುಗುಣವಾಗಿ ಕೃಷ್ಣ ಎಲ್ಲ ಭಕ್ತರಿಗೂ ಸಮಾನವಾಗಿ ಅನುಗ್ರಹಿಸುತ್ತಾರೆ. ಸೊ ಈ ಭೌತಿಕ ಜಗತ್ತಿನಲ್ಲೂ ಸಹ ಈ ಥರ ಭಾವಗಳ ಇದೇ ಥರ ವಿನಿಮಯ ಇರುತ್ತದಲ್ವ. ಭಗವಂತನು ಬೇರೆ ಬೇರೆ ವಿಧಗಳ ಆರಾಧಕರೊಂದಿಗೆ ಅವುಗಳನ್ನು ಸಮಾನವಾಗಿ ವಿನಿಮಯ ಮಾಡಿಕೊಳ್ಳುತ್ತಾರೆ. ಇಲ್ಲಿಯೂ ಮತ್ತು ದಿವ್ಯ ಲೋಕದಲ್ಲಿಯೂ ಪರಿಶುದ್ಧ ಭಕ್ತರು ವೈಯಕ್ತಿಕವಾಗಿ ಭಗವಂತನ ಸಹವಾಸದಲ್ಲಿ ಇರುತ್ತಾರೆ, ಭಗವಂತನಿಗೆ ವೈಯಕ್ತಿಕ ಸೇವೆಯನ್ನು ಅರ್ಪಿಸಲು ಸಮರ್ಥರಾಗುತ್ತಾರೆ ಮತ್ತು ಅವನ ಪ್ರೇಮಪೂರ್ವಕ ಸೇವೆಯಲ್ಲಿ ದಿವ್ಯಾನಂದವನ್ನು ಪಡೆಯುತ್ತಾರೆ. ನಿರಾಕಾರವಾದಿಗಳಾಗಿ ಜೀವಿಯ ಪ್ರತ್ಯೇಕ ಅಸ್ತಿತ್ವವನ್ನು ನಾಶಗೊಳಿಸುವ ಮೂಲಕ ಅವರಿಗೆ ಇದು ಅರ್ಥ ಆಗುವುದಿಲ್ಲ. ಸೊ ಅವರನ್ನು ತನ್ನ ಪ್ರಭೆಯಲ್ಲಿ ಲೀನ ಮಾಡಿಕೊಳ್ಳುವ ಮೂಲಕ ಭಗವಂತನು ಅವರಿಗೆ ನೆರವಾಗುತ್ತಾನೆ. ನಿತ್ಯವಾದ ಆನಂದಮಯವಾದ ದೇವೋತ್ತಮ ಪರಮಪುರುಷನನ್ನು ಇಂತಹ ನಿರಾಕಾರವಾದಿಗಳು ಒಪ್ಪುವುದಿಲ್ಲ. ಸೊ ಹೀಗೆ ಇಲ್ಲಿ ಭಗವಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಜೊತೆ ನಾವು ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸಬೇಕು. ನಿರಾಕಾರ ನಲ್ಲ, ಭಗವಂತನಿಗೆ ಆಕಾರ ಇದೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ಸೊ ಎಲ್ಲ ರೀತಿಗಳಲ್ಲೂ ಎಲ್ಲರೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಈಗ 2 ನಿಯಮ ಇರುತ್ತೆ, ಒಂದು ಕರ್ಮದ ನಿಯಮ, ಇನ್ನೊಂದು ಭಗವಂತನ ಒಂದು ಕರುಣೆಯ ನಿಯಮ. ಸೊ ಇಲ್ಲಿ ನಾವು ಮಾಡುವ ಯಾವುದೇ ಕೆಲಸಗಳು ಪ್ರತಿಕ್ರಿಯೆಯಿಂದ ಹೊರತಾಗಿಲ್ಲ. ಸೊ ನಾವು ನಮ್ಮ ಇಚ್ಛೆಯ ಪ್ರಕಾರ ಕೆಲಸವನ್ನು ಮಾಡಿದರೆ, ಶಾಸ್ತ್ರಗಳನ್ನು ನಾವು ಶಾಸ್ತ್ರಗಳಲ್ಲಿ ವಿಧಿಸಿರುವ ತತ್ವಗಳನ್ನು ಅನುಸರಿಸದೆ ನಮ್ಮ ಇಚ್ಛೆ ಪ್ರಕಾರ ನಾವು ಕರ್ಮಗಳನ್ನು ಮಾಡಿದರೆ ಅದರ ಒಳ್ಳೆಯ ಫಲ ಕೆಟ್ಟ ಫಲ ಎರಡನ್ನು ಕೂಡ ನಾವು ಅನುಭವಿಸಬೇಕಾಗುತ್ತೆ. ಸೊ ಇನ್ನೊಂದು ನಿಯಮವಿದೆ, ಅದು ಭಗವಂತನ ಕರುಣೆಯ ನಿಯಮ. ಸೊ ಯಾರು ಭಗವಂತನಿಗೆ ಶರಣಾಗಿ ಭಗವಂತನಿಗೆ ಅರ್ಪಿಸಿ ಎಲ್ಲ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಕರ್ಮ ಬಂಧನ ಇರುವುದಿಲ್ಲ. ಸೊ ಎರಡು ರೀತಿಯಲ್ಲಿ ಕೂಡ ಭಗವಂತನ ಮಾರ್ಗವನ್ನೇ ಅನುಸರಿಸಿದ ಹಾಗೆ ಆಗುತ್ತದೆ. ಯಾಕೆಂದರೆ ಕರ್ಮದ ನಿಯಮವನ್ನು ಕೂಡ ಸೃಷ್ಟಿಸಿದವರು ಭಗವಂತನೇ, ಅಥವಾ ಇನ್ನೊಂದು ಕರುಣೆಯ ನಿಯಮವನ್ನು ಕೂಡ ಸೃಷ್ಟಿಸಿದವರು ಭಗವಂತನೇ. ಆದ್ದರಿಂದ ಎಲ್ಲರೂ ಎಲ್ಲ ರೀತಿಯಲ್ಲಿ ನನ್ನ ಮಾರ್ಗವನ್ನು ಹಿಡಿಯುತ್ತಾರೆ. ಭಕ್ತರಾದವರು ಪ್ರೀತಿಯಿಂದ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದರೆ, ಅಭಕ್ತರಾದವರು ಭಗವಂತನ ಇನ್ನೊಂದು ನಿಯಮ ಕರ್ಮದ ನಿಯಮದ ಕೆಳಗಡೆ ಅವರು ಆ ಕರ್ಮ ಬಂಧನಕ್ಕೆ ಅವರು ಒಳಗಾಗುತ್ತಾರೆ. ಆದ್ದರಿಂದ ಬುದ್ಧಿವಂತನಾದವನು ಭಗವಂತನ ಭಕ್ತಿಯನ್ನು ಮಾಡುತ್ತಾ ತನ್ನ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸಿ ಮಾಡೋದ್ರಿಂದ ಅವನು ಎಲ್ಲ ರೀತಿಯಲ್ಲೂ ಮುಕ್ತನಾಗುತ್ತಾನೆ. ಅಕಾಮಃ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷ ಪರಂ. ಒಬ್ಬ ಮನುಷ್ಯನಿಗೆ ಆಸೆಯೇ ಇಲ್ಲದಿರಲಿ ಅಥವಾ ಎಲ್ಲ ಫಲಾಪೇಕ್ಷೆ ಇರಲಿ ಇಲ್ಲವೇ ಮುಕ್ತಿಯ ಅಪೇಕ್ಷೆ ಇರಲಿ, ಅವನು ಸಂಪೂರ್ಣ ಪರಿಪೂರ್ಣತೆಗಾಗಿ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಲು ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಶ್ರೀಮದ್ ಭಾಗವತಮಲ್ಲಿ ಹೇಳಲಾಗಿದೆ. ಆದ್ದರಿಂದ ಏನೇ ಅವನಿಗೆ ಇಚ್ಛೆ ಇರಲಿ ಇಚ್ಛೆ ಇಲ್ಲದಿರಲಿ ಭಗವಂತನ ಭಕ್ತಿಯನ್ನು ಮಾಡುವುದು ಮಾತ್ರ ಅವನು ಬಿಡಬಾರದು. ಯಾಕೆಂದರೆ ಮಾನವ ಜನ್ಮದ ಉದ್ದೇಶನೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು. ಸೊ ನನ್ನ ಮತ್ತು ಭಗವಂತನ ನಡುವಿನ ಸಂಬಂಧ ಏನು ಅಂತೇಳಿ ತಿಳಿದುಕೊಳ್ಳುವಂಥದ್ದು. ಸೊ ಅದಾದಮೇಲೆ ಶ್ರೀಕೃಷ್ಣ ನಾಲ್ಕು ವರ್ಣಗಳ ಬಗ್ಗೆ ಹೇಳ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾ ಕರ್ತಾರಮವ್ಯಯಂ. ಐಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ ನಾಲ್ಕು ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು ಅವ್ಯಯನು, ಆದ್ದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಸೊ ಇಲ್ಲಿ ಇರುವಂಥ ಈ ನಾಲ್ಕು ವರ್ಣಗಳು, ಕೆಲವರು ಈ ಶ್ಲೋಕವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಯಾಕೆ ಭಗವದ್ಗೀತೆಯಲ್ಲಿ ಜಾತಿಯ ಬಗ್ಗೆ ಹೇಳಲಾಗಿದೆ ಅಂಥೇಳಿ. ಸೊ ಎಲ್ಲಿ ಜಾತಿಯ ಬಗ್ಗೆ ಹೇಳಿದ್ದಾರೆ ಶ್ರೀಕೃಷ್ಣ? ನಾಲ್ಕು ವರ್ಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ವರ್ಣ ಕೂಡ ಯಾವ ಥರ ಸೃಷ್ಟಿಯಾಗಿದೆ? ಗುಣ ಕರ್ಮ ವಿಭಾಗಶಃ, ಅವರವರ ಗುಣ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಇದನ್ನು ವಿಭಾಗಿಸಲಾಗಿದೆ. ಆದ್ದರಿಂದ ಈಗ ನಮ್ಮ ಗುಣದ ಪ್ರಕಾರ ನಾವು ಹೇಗೆ ಅನ್ನೋದನ್ನು, ನಾವು ಯಾವ ವರ್ಗಕ್ಕೆ ಸೇರುತ್ತೀವಿ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಒಬ್ಬ ಡಾಕ್ಟರ್ನ ಮಗ, ಅವನು ನಾನು ಡಾಕ್ಟರ್ ಮಗ ಅಂದ ತಕ್ಷಣ ನಾನು ಕೂಡ ಡಾಕ್ಟರ್ ಅಂತ ಅವನು ಹೇಳುವ ಹಾಗೆ ಇಲ್ಲ. ಅವನು ಕಾಲೇಜಿಗೆ ಹೋಗಿ MBBS ಎಲ್ಲ ಓದಿ ಅಥವಾ MDO ಎಲ್ಲ ಓದಿ ಅಲ್ಲಿಂದ ಅವನು ಡಿಗ್ರಿಯನ್ನು ಪಡೆಯಲೇಬೇಕಾಗುತ್ತದೆ. ನನ್ನ ತಂದೆ ಡಾಕ್ಟರ್, ನಾನು ಡಾಕ್ಟರ್ ಅಂತ ಅವನು ಹೇಳೋಕ್ಕಾಗುತ್ತಾ? ಇಲ್ಲ. ಅದೇ ಥರ ಈ ಸಮಾಜದಲ್ಲಿರುವ ನಾಲ್ಕು ವರ್ಗಗಳು ಕೂಡ ಇದೇ ಥರನೇ. ಬ್ರಾಹ್ಮಣನ ಮಗನಾದವನು ಬ್ರಾಹ್ಮಣ ಅಂತ ಅವನು ಹೇಳಿಕೊಳ್ಳುವ ಹಾಗೆ ಇಲ್ಲ, ಅವನಲ್ಲಿ ಆ ಗುಣಗಳು ಇಲ್ಲದಿದ್ದರೆ. ಸೊ ಬ್ರಾಹ್ಮಣ ನೆನೆಸಿಕೊಂಡವನಲ್ಲಿ ಯಾವ ಥರ ಗುಣ ಇರಬೇಕು? ಶಮೋ ದಮಸ್ತಪ ಶೌಚ ಶಾಂತಿರಾರ್ಜವ ಮೇವಚ. ಸೊ ಬ್ರಾಹ್ಮಣ ಅಂತ ಹೇಳಿಕೊಳ್ಳುವುದಕ್ಕೆ ಒಂದಷ್ಟು ಗುಣಗಳಿವೆ. ಆ ಗುಣವನ್ನು ಒಬ್ಬನು ಅನುಸರಿಸಿದರೆ ಅವನು ಬ್ರಾಹ್ಮಣನಾಗುತ್ತಾನೆ. ಹುಟ್ಟಿನಿಂದ ಅವನು ಬ್ರಾಹ್ಮಣನಾಗುತ್ತಾನೋ ಇಲ್ವೋ, ಆದರೆ ಅವನಲ್ಲಿ ಈ ಎಲ್ಲ ಒಳ್ಳೆಯ ಗುಣಗಳಿದ್ದರೆ ಅವನನ್ನು ಬ್ರಾಹ್ಮಣ ಅಂತ ಹೇಳಲಾಗುತ್ತದೆ. ಯಾಕೆಂದರೆ ಇವೆಲ್ಲವೂ ಗುಣಕರ್ಮ ವಿಭಾಗಶ, ಅವರವರ ಗುಣದ ಪ್ರಕಾರ ಅಂಥೇಳಿ. ಈಗ ಕ್ಷತ್ರಿಯನಾದವನು, ಸೊ ಹೇಗೆ ಯಾವ ಥರ ಕ್ಷತ್ರಿಯನಾದವನು, ಅವನಲ್ಲಿ ಒಂದು ನಾಯಕತ್ವದ ಗುಣ ಅವನಲ್ಲಿ ಇರಬೇಕು. ಸೊ ಆ ಅಂದರೆ ಅವರು ಆಡಳಿತಗಾರರು. ಸೊ ಅವರಲ್ಲಿ ಆ ಗುಣ ಅಂದರೆ ರಕ್ಷಣೆ ಮತ್ತು ರಕ್ಷಣೆ ಮಾಡುವಂಥದ್ದು ಅಥವಾ ಒಂದು ಆಡಳಿತವನ್ನು ನಡೆಸುವಂಥದ್ದು ಈ ಥರದ ಗುಣ ಅವರಲ್ಲಿ ಇರುತ್ತದೆ. ಸೊ ಬುದ್ಧಿಶಾಲಿಗಳಾದ ವರ್ಗವಾದ ಮೊದಲ ವಿಭಾಗ. ಸೊ ಇವರು ಸಾತ್ವಿಕ ಗುಣದವರಾದ್ದರಿಂದ ಅಂದರೆ ಇವರು ಸಾತ್ವಿಕ ಗುಣದವರಾಗಿರುತ್ತಾರೆ. ಅನಂತರದ ವಿಭಾಗದವರು ಆಡಳಿತಗಾರರು, ಇವರಿಗೆ ಪಾರಿಭಾಷಿಕವಾಗಿ ಕ್ಷತ್ರಿಯರು ಎಂದು ಹೆಸರು. ಸೊ ಇವರು ರಜೋಗುಣದವರು. ವೈಶ್ಯರು ಎಂದು ಕರೆಯುವ ವರ್ತಕರಲ್ಲಿ ರಜೋಗುಣ ತಮೋಗುಣಗಳು ಬೆರೆತಿರುತ್ತವೆ. ಅದಾದಮೇಲೆ ಕಾರ್ಮಿಕ ವರ್ಗದವರು, ಅಹಿಕ ನಿಸರ್ಗದ ತಮೋಗುಣದವರು. ಹೀಗೆ ನಾಲ್ಕು ವರ್ಗಗಳ ಬಗ್ಗೆ ಇಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾರೆ. ಇದರ ಬಗ್ಗೆ ಇನ್ನಷ್ಟು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳು

0: ಎಸ್ಸಿಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನಾನು ರೋಹಿತ್ ಸಿಂಗ್, ಐಎಎಸ್ ಪ್ರೊಬೇಷನರಿ, ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಶುಭಾಶಯಗಳು. ಟೂರಿಸಂ ಕೇವಲ ಸೈಟ್ ಸೀಯಿಂಗ್ ಮಾತ್ರವಲ್ಲ, ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸುವ ಪ್ರಮುಖ ಮಾಧ್ಯಮ. ಐತಿಹಾಸಿಕ ಕೋಟೆಗಳು, ದೇವಾಲಯಗಳು ಮತ್ತು ವಾಟರ್ಫಾಲ್ಸ್ ಹೊಂದಿರುವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ಗೆ ಅಪಾರ ಅವಕಾಶಗಳಿವೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಗರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಬೆಳಿಗ್ಗೆ 6:30 AM ಹೆರಿಟೇಜ್ ಮ್ಯಾರಥಾನ್. ಈ ಮ್ಯಾರಥಾನ್ ನಗರದ ಪ್ರಮುಖ ಟೂರಿಸಂ ಸೈಟ್ಸ್, ಕಾಂಗ್ರೆಸ್ ವೆಲ್, ಮಿಲಿಟರಿ ಮಹಾದೇವ್ ದೇವಸ್ಥಾನ, ವರ್ಲ್ಡಿನ ಫಸ್ಟ್ ಪೋಸ್ಟ್ಮ್ಯಾನ್ ಸ್ಟ್ಯಾಚು, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮತ್ತು ಐಕಾನಿಕ್ ಬೆಳಗಾವಿ ಫೋರ್ಟ್ ಮಾರ್ಗವಾಗಿ ಸಾಗಲಿದೆ. ಬೆಳಿಗ್ಗೆ 10 AM ಕಲ್ಚರಲ್ ಪ್ರೋಗ್ರಾಂ, ಕುಮಾರ ಗಂಧರ್ವ ಆಡಿಟೋರಿಯಂನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಟೂರಿಸಂ ಬೆಳಗಾವಿಯಿಂದ ಲೋಕಲ್ ಲೆವೆಲ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತದೆ ಹಾಗೂ ಗ್ರಾಮೀಣ ಇಕನಾಮಿಗೆ ಬಲವರ್ಧನೆ ದೊರೆಯುತ್ತದೆ. ನಮ್ಮ ಟೂರಿಸ್ಟ್ ಸ್ಪಾಟ್ಸನ್ನು ಕ್ಲೀನ್, ಸೇಫ್ ಮತ್ತು ಈಕೋ ಫ್ರೆಂಡ್ಲಿಯಾಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವೆಲ್ಲ ಒಂದಾಗಿ ಬೆಳಗಾವಿಯನ್ನು ಒಂದು ಪ್ರೀಮಿಯರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ರೂಪಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನಂತಹ ಮಹಾಮಾರಿಯನ್ನ ಗೆದ್ದಂತಹ ಪ್ರೇಮಾ ಅಶೋಕ್ ಅಲತಗಿ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಫಸ್ಟ್ ನಾನು ವೇಣುಧ್ವನಿಗೂ ನಿಮಗೂ ನನ್ನ ನಮಸ್ಕಾರಗಳು. ಈ ಕೆಎಲ್ಇ ಸಂಸ್ಥಾಪನೆಗೆ ಕಾರಣರಾದ ಸಪ್ತಋಷಿಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಮತ್ತು ಈಗಿನ ಚೇರ್ಮನ್ರು ಕೆಎಲ್ಇ ಇಷ್ಟು ಏಳಿಗೆಗೆ ಕಾರಣರಾದಂಥ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ನನ್ನ ವಂದನೆಗಳು. ಇದಾದ ಮೇಲೆ ನನ್ನ ಡಾಕ್ಟರ್ಗಳು ಶ್ರೀಮತಿ ಆರತಿ ದರ್ಶನ್, ಡಾಕ್ಟರ್ ಕುಮಾರ್ ವಿಲ್ಚನ್ಕರ್ ಅವರಿಗೆ ನನ್ನ ಜೀವನದ ವಂದನೆಗಳು. ಆಮೇಲೆ ಕೀಮೊಥೆರಪಿ, ಅದು ಬೇರೆ ಬರ್ತದೆ. ಆಫ್ಟರ್ ಆಪರೇಷನ್ ನೆಕ್ಸ್ಟ್ ಆಫ್ ದ ಇದು ಕ್ಯಾನ್ಸರ್ ಕೀಮೊಥೆರಪಿ ಅಂತ ಬರ್ತಾರೆ. ಅವರು ಆಪರೇಷನ್ ಮಾಡಿಸಿದ ಕೂಡಲೇ ಹೇಳ್ಬಿಡ್ತಾರೆ, ಒಂದೆರಡು ಎಕ್ಸಸೈಸ್ ಹೇಳ್ತಾರೆ, ಆಮೇಲೆ ಕೀಮೊಥೆರಪಿ ಮಾಡಿಸ್ಕೊ ಅಂತ ಹೇಳ್ತಾರೆ. ಆ ಕೀಮೊಥೆರಪಿಯನ್ನು ನಾ ಈ ಸಂಜೀವ್ ಕುಮಾರ್ ಮತ್ತು ವಿಜಯಲಕ್ಷ್ಮಿ ಮುಮ್ದಿ ಅವರ ಕಡೆ ಮಾಡಿಸ್ಕೊಂಡೇನೆ. ಮತ್ತು ಇದು ಎಲ್ಲಕ್ಕೂ ಕಾರಣರಾದ ಏಳಿಗೆ ಮಾಡಿಸಿಕೊಟ್ಟಂಥ ನನ್ನ ಪತಿಗೆ ನನ್ನ ಸಾವಿರಾರು ನಮಸ್ಕಾರಗಳು.
0: ಮೇಡಮ್, ಎಲ್ಲರ ಸಹಕಾರಕ್ಕಿಂತ ನಿಮ್ಮ ಒಂದು ಮನೋಸ್ಥೈರ್ಯ, ನಿಮಗೆ ಆ ಒಂದು ಕ್ಯಾನ್ಸರ್ ಬಂದಾಗ ನಿಮಗಿದ್ದಂತಹ ಮನೋಸ್ಥೈರ್ಯಕ್ಕೆ ಒಂದು ವಂದನೆಗಳನ್ನ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಮೊದಲಿಗೆ ಮೇಡಮ್, ತಮ್ಮ ಪರಿಚಯವನ್ನ ಮಾಡಿಕೊಡಿ ನಮ್ಮ ಕೇಳುಗರಿಗೆ.
1: ಪ್ರೇಮಾ ಅಲತಿಗೆ, ಡಾಕ್ಟರ್ ಅಲತಿಗೆ ಅವ್ರ ಮಿಸ್ಸಸ್. ಮತ್ತೆ ನನಗೆ ಮೂರು ಮಕ್ಕಳು, ಒಬ್ಳು ಯುರೋಪ್ ನಲ್ಲಿ ಇರ್ತಾಳೆ. ಎಲ್ರದ್ದು ಮದುವೆ ಆಗಿದೆ. ಆವಾಗ ನನಗೆ ಕ್ಯಾನ್ಸರ್ ಆದಾಗ ಮೂರನೇ ಅವಳು ಮದುವೆ ಆಗಿತ್ತು ಜಸ್ಟ್. ಆಮೇಲೆ ನನ್ನ ಎರಡನೇ ಮಗಳು ರೂಪಾ, ಆಕೆ ಒಂದು ಸ್ವಲ್ಪ ನನ್ನ ಪಕ್ಕದಿಂದ ಹೋದ್ಲ, ನನ್ನ ಬ್ರೆಸ್ಟ್ಗೆ ಹಿಂಗೆ ತಟ್ಟೆ ಹೋದ್ಲು, ತಟ್ಟಿದ್ರೆ ಆಕೆಗೆ ಸ್ವಲ್ಪ ಗಂಟು ಹತ್ತಿತ್ತು. ಮಮ್ಮಿ ಇದು ಏನು ಅಂತಂದ್ಕೊಳ್ಳಿ. ಆ ಟೈಮ್ನಲ್ಲಿ ನನಗೆ ಮೊದಲು ಅದು ಗಂಟಿಂದ ಪರಿಚಯ ಇತ್ತು, ಖರೆ ನಾನು ನಿರ್ಲಕ್ಷ್ಯ ಮಾಡಿದ್ದೆ. ಆಮೇಲೆ ಆ ಟೈಮ್ನಲ್ಲಿ ಏನೋ ಆಗತ್ತಿತ್ತು, ಅದೊಂದು ಸ್ವಲ್ಪ ಸಟ್ ಸಟ್ ಸಟ್ ಹೊಡಿತಿತ್ತು. ಏನೇ ಇರ್ಬೋದು ಬಿಡು ಅಂತಂದು, ಹೆಣ್ಮಕ್ಳು ಹಂಗಲ್ಲ, ಬಹಳ ಮೈ ಮೇಲೆ ಬರೋ ತನಕ ಅಂತೂ ಏನು ಇದನ್ನು ಮಾಡಂಗಿಲ್ಲ ಅಂದ್ಕೊಳ್ಳಿ. ನಾನು ಅದ್ರದ್ದೇನು ವಿಚಾರ ಮಾಡಲಿಲ್ಲ. ಮತ್ತು ಆದರೂ ಆಕೆ ಏನಂದ್ಲು, ನಾಳೆ ನಾವು ಊರಿಗೆ ಹೋಗೋದೈತಿ, ಮತ್ತು ಇವತ್ತು ಆರತಿ ದರ್ಶನ್ ಅವ್ರನ್ನ ಅಂದ್ರೆ ನನಗೆ ಶುಗರು ಇತ್ತಲ್ಲ, ನಂದು ಕನ್ಸಲ್ಟೆಂಟ್ ಅಂದ್ರೆ ಆರತಿ ದರ್ಶನ್ ಅವರ, ಸೊ ನಾವು ಹೋಗೋಣ ನಡಿ ಮತ್ತು ಆರತಿ ದರ್ಶನ್ ಕಡೆ ಅಂತಂದು ಹೇಳಿ 12 ಗಂಟೆಗೆ ಹೋದ್ವಿ. ಆ ದಿವಸ ಮಧ್ಯಾಹ್ನ 12 ಗಂಟೆಗೆ ಹೋದಿ ಆರತಿ ದರ್ಶನ್ ಅವ್ರಿಗೆ ತೋರಿಸಿದೆ. ಯಾವಾಗಲೂ ಎಷ್ಟು ಸಲ ನಾನು ಶುಗರ್ ಕನ್ಸಲ್ಟೇಷನ್ಗೆ ಆರತಿ ದರ್ಶನ್ ಅವ್ರ ಕಡೆ ಹೋಗೇನಿ, ಬಟ್ ನಾ ಇದು ಗಂಟೆ ಆಗಿದ್ದ ವಿಚಾರ ಅಂತೂ ಯಾವಾಗೂ ಹೇಳಿಲ್ಲ. ಸೊ ಆವತ್ತು ಹೋಗಿ ಮತ್ತು ಮೇಡಮ್ ನೋಡ್ರಿ, ಮತ್ತು ಶುಗರ್ ಅಂತೂ ಕಂಟ್ರೋಲ್ ಬಂದಿತ್ತು. ಆಮೇಲೆ ಮೇಡಮ್ ಅವ್ರಿಗೆ ಹೇಳಿದೆ, ಹಿಂಗೆ ಬ್ರೆಸ್ಟ್ನಲ್ಲಿ ಗಂಟೈತಿ ಅಂತ ಅಂದ್ಕೊಳ್ಳಿ. ಅವರು ಒಂದು ಸ್ವಲ್ಪ ಎಲ್ಲ ಮುಟ್ಟೆ ನೋಡಿ ಇದು ಮಾಡಿದ್ರು, ಏನು ಅನಿಸ್ತೈತಿ ಇದು ಅಂತಂತ ಹೇಳಿ. ಆವಾಗೇನು ಕ್ವಶನ್ ಕೇಳಿದ್ರೆ ಅಷ್ಟು ನೆನಪಿಲ್ಲ, ಬಟ್ ಏನೂ ನುಸುದಿಲ್ಲ ಅಂತಂತ ಹೇಳಿದೆ. ಸೊ ಆಮೇಲೆ ಅವರು ನನ್ನ ಮಗಳನ್ನ ಕರೆದ್ರು, ಮತ್ತು ಒಂದು 2-3 ಅರ್ಬಿ ತೊಗೊಂಡು ಪ್ಯಾಕ್ ಮಾಡ್ಕೊ, ಆಗ 1 ಗಂಟೆ ಆಗಿತ್ತು ರೀ, 4 ಗಂಟೆಗೆ ಅಂದ್ರೆ ನೀವು ಅಡ್ಮಿಟ್ ಆಗಿಬಿಡ್ರಿ ಕೆಎಲ್ಇಗೆ. ಆಮೇಲೆ ನನ್ನ ಮಗಳೂ ಇವ್ರಿಗೆ ಫೋನ್ ಮಾಡಿದ್ಲು. ನಾನು ಒಟ್ಟು ಇದ್ರ ಬಗ್ಗೆ ಅನ್ನವೇರ ಏನು ಮಾಡಕತ್ತಾರ, ಏನೋ ಆಗಿರಬೇಕು ಸಣ್ಣದು ಅಂತಂತ ಹಿಂಗೆ ಇದನ್ನು ಮಾಡಿಕೊಂಡು ನಾನು ಆಯಿತು ಅಂತಂಥೇಳಿ ಒಂದು 2 ಡ್ರೆಸ್ ಹಾಕಿ ತೊಗೊಂಡು 4

0: ಗಂಟೆಗೆ ಅಂತಂತಂದ್ರೆ ಹೋದ್ವಿ. 4 ಗಂಟೆಗೆ ಹೋದ ಕೂಡಲೇ ಮತ್ತೆ ಆವಾಗ ಕುಮಾರ್ ವಿಲ್ಚನ್ಕರ್ ಅಂತ ಇಲ್ಲಿ ಕನ್ಸಲ್ಟೆಂಟ್ ಇದ್ರು, ಕ್ಯಾನ್ಸರ್ ಓಟಿದ ಅವರು ನನ್ನ ಒಂದು ಸ್ವಲ್ಪ ಎಕ್ಸಾಮ್ ಮಾಡಿದ್ರು. ಎಕ್ಸಾಮ್ ಮಾಡಿದ ಕೂಡಲೇ ಆಮೇಲೆ ಅವ್ರು ಹೇಳಿದರು, ಅವರು ನನ್ನ ಹಸ್ಬೆಂಡ್ ಜೋಡಿನ ಮಾತಾಡಿದ್ರು, ಇಲ್ಲ ಇದರದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು, ಮೋಸ್ಟ್ಲಿ ಅವರು ಅಂದಿರಬೇಕು ಇದು ಕ್ಯಾನ್ಸರ್ ಇರ್ಬೋದು ಅಂತ ಹೇಳಿ. ಸೊ ಇದು ಡೈವರ್ಟ್ ಆವಾಗನೇ ಡೈವರ್ಟ್ ಆಗಿಬಿಡ್ತು, ಇದು ಕ್ಯಾನ್ಸರ್ ಇದರದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂತ. ಇಷ್ಟಾದರೂ ನನಗೆ ಅದು ಕ್ಯಾನ್ಸರ್ ಅಂತಂತ ಗೊತ್ತೇ ಇಲ್ಲ. ಆಮೇಲೆ ಅದು ಇದು ಇವರು ಇಲ್ಲೇ ಇದ್ದರಲ್ಲ, ಇವರು ಪೆಥಾಲಜಿಸ್ಟ್, ಆಮೇಲೆ ಇಲ್ಲೇ ಕೇಳಿ ಒಳಗನ ಎಲ್ಲ ಇನ್ವೆಸ್ಟಿಗೇಷನ್ ವಿದಿನ್ 2 ಡೇಸ್ ಆರತಿ ಅವರು ಹೇಳಿದರು ಅವರು ಬಹಳ ಇದಾರ ಮತ್ತು ಅವರು ಎದ್ದು ಹೋದ್ರು ಹೋಗ್ಬೋದು, ಎಲ್ಲ ಬಡ ಬಡ ಮಾಡಿಬಿಡ್ರಿ ಅಂತಂತ.
1: ಅವಾಗ ನಿಮ್ಗೆ ಏಜ್ ಎಷ್ಟಾಗಿತ್ತಮ್ಮ?
0: ನನಗೆ 55.
1: ನಿಮಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ 55 ವರ್ಷ?
0: 55 ವರ್ಷ. ಈಗ 65. ಕ್ಯಾನ್ಸರ್ ಡೇ ಅಂತ ಪೇಪರ್ ಓದೋ ಮುಂದೆ ಒಬ್ಬರದ್ದು ಆರ್ಟಿಕಲ್ ನೋಡಿದೆ, ನೋಡಿದ ಕೂಡಲೇ ಅವ್ರದ್ದು ಎಲ್ಲ ಎಷ್ಟು ಡಿಟೇಲ್ ಎಲ್ಲ ಕೊಟ್ಟಿದ್ರು. ನಾನು ಯಾಕೆ ಬಂದು ನಿಮ್ಗೆ ಹೇಳೋದು ನೆಕ್ ಕೇಳಬಾರ್ದು ಅಂತಂತೇಳಿ ಆಗಿಂದಾಗಲೇ ನಾ ಫೋನ್ ಹಚ್ಚಿದೆ. ಫೋನ್ ಹಚ್ಚಿದ ಕೂಡಲೇ ಆಮೇಲೆ ಮರುದಿವಸ ಅಪಾಯಿಂಟ್ಮೆಂಟ್ ಕೊಟ್ಟರು. ಆಮೇಲೆ ಆಯ್ತು ರೀ ಅಂತಂತೇಳಿ ಈಗ ನಾ ಏನು ಹೇಳ್ತೇನಲ್ಲ ಅದೆಲ್ಲ ಹೇಳಿದ್ದೆ ಆವಾಗ.
1: ಮೇಡಮ್, ಈಗ ನಿಮ್ಮ ಮಗಳು ಅದನ್ನು ಮುಟ್ಟಿ ನೋಡೋ ತನಕ ನಿಮ್ಗೆ ಗೊತ್ತಾಗಲಿಲ್ಲ ಅಂದಿರ, ಯಾವ ಥರದ್ದು ಲಕ್ಷಣಗಳು ಏನು ನಿಮ್ಗೆ ಕಂಡು ಬರಲಿಲ್ವಾ? ಅದು ನೋಯೋದಾಗಲಿ ಅಥವಾ ವಾಂತಿ ಬರೋದು ಆ ಥರ ಏನು ನಿಮಗೆ?
0: ಇಲ್ಲ ಇಲ್ಲ, ಏನೂ ಇಲ್ಲ. ಒಂದು ಸ್ವಲ್ಪ ಯಾವಾಗಾದರೂ ಸಟ್ ಸಟ್ ಒಂದು ಸ್ವಲ್ಪ ಹೊಡಿತಿತ್ತು, ಅದು ಎಷ್ಟು 4 ತಿಂಗಳ ಮೇಲೆ. ಮೊದಲು ಗಂಟೆ ಹತ್ತಿತ್ತು ನನಗೆ ಖರೆ, ನಾ 4 ತಿಂಗಳ ಮೇಲೆ ಯಾವಾಗಾದರೂ ಸ್ವಲ್ಪ ಹೊಡಿಸ್ತಿತ್ತು, ಅದು ನೋಯಿಸ್ತಿತ್ತು ಅಂತಂದು ಕೂಡಲೇ ಅಷ್ಟೇ ಇರಲಿ ಬಿಡು, ಹೆಣ್ಮಕ್ಳು ಹಂಗಲ್ಲ ಯಾವಾಗಲೂ ಏನು ಏನು ಇರಲಿ ಬಿಡು, ಭಾಳ ಮೈ ಮೇಲೆ ಬರೋದನಗ ನಾವು ನೋಡೋದೇ ಇಲ್ಲ ಹೆಣ್ಮಕ್ಳು. ಯಾಕಂತಂದ್ರೆ ಲೈಫ್ ಮುಂದೆ ಹೋಗಲಿ, ಎಲ್ಲಿ ಯಾವ್ದ್ರೊಳಗೂ ತ್ರಾಸ ಆಗಬಾರ್ದು,
1: ಎಲ್ಲೂ ಅಡೆತಡೆ ಬೇಡ,
0: ಎಲ್ಲೂ ಅಡೆತಡೆ. ಈಗ ಬೆಳಗ್ಗೆ ಎದ್ದ ಕೂಡಲೇ ಅವ್ರಿಗೆ ನಾಷ್ಟ ತಯಾರು ಮಾಡಬೇಕು, ಅಡುಗೆ ಮಾಡಬೇಕು, ಅದು ಹಿಂಗೆಲ್ಲ. ಮತ್ತು ನಮ್ಮದು ಲ್ಯಾಬ್ರೋಟ್ರಿ ಇತ್ತು ಅಂದ್ಕೊಳ್ಳೆ ಅದೆಲ್ಲ ನಡೆಸೋದು ಅಂತ ಫಸ್ಟ್ ಬ್ಯುಸಿ ಇದ್ಬಿಡ್ರಿ ಲೈಫ್ ಅಂದ್ಕೊಳ್ಳೆ ಅದು ಏನು ವಿಚಾರ ಮಾಡಿಲ್ಲ ನಾನು.
1: ಇಲ್ಲ ಮೇಡಮ್, ಇವಾಗ ತಮ್ಮ ಮಗಳು ಇದನ್ನ ಗುರುತು ಮಾಡಿದ್ರು ಅಂತ ಹೇಳಿದ್ರಿ, ತಮ್ಮ ಮಗಳಿಗೆ ಗೊತ್ತಾಯ್ತು ತಮಗೆ ಗಂಟಿರೋದು ಅಂತ. ಆದ್ಮೇಲೆ ತಮ್ಮ ಮನೆಯವರ ಸಹಕಾರ ಯಾವ ರೀತಿ ಇತ್ತು ಇದಕ್ಕೆ? ತಮಗೆ ಮನಸ್ಥೈರ್ಯವನ್ನ ತುಂಬುವಲ್ಲಿ ತಮ್ಮ ಮನೆಯವರು ಯಾವ ರೀತಿ ಸಹಕಾರ ನೀಡಿದ್ರು ತಮಗೆ?
0: ಅದು ಆಪರೇಷನ್ ಆಗೋ ತನಕ ನಮ್ಮ ಮನೆಯವರು ನನಗೆ ಹೇಳೇ ಇಲ್ಲ, ಇದು ಕ್ಯಾನ್ಸರ್ ಐತಿ, ಇದು ಆಪರೇಷನ್ ಮಾಡ್ತೀವಿ ಅಂತಂತ ಹೇಳಿಲ್ಲ. ಆಮೇಲೆ ಯಾವಾಗ ಕುಮಾರ್ ವಿಲ್ಚನ್ಕರ್ ಅವರು ನಾಳೆ ಆಪರೇಷನ್, ಇದೆಲ್ಲ ನಡೆದಿದ್ದು ವಿದಿನ್ 3 ಡೇಸ್ ಎಲ್ಲ ರಿಪೋರ್ಟ್ ಬಂತು, ಎಲ್ಲ ಬಂತು, ಬಂದ ಕೂಡಲೇ ಆಮೇಲೆ ಇಲ್ಲ ಆಪರೇಷನ್ ಮಾಡೋದನ ಇದ ಅಂತಂತ ವಿಲ್ಚನ್ಕರ್ ಅವ್ರು ಇದು ಮಾಡಿದ್ರು. ಸೊ ನನ್ನ ಪತಿಯವರು ಅದಕ್ಕೆ ಎಸ್ ಅಂತಂತಂದ್ರು, ಮರುದಿವಸ ಬೆಳಗ್ಗೆ ಆಪರೇಷನ್ ಮಾಡೋದು ಅಂತಂತ. ಆವಾಗ ನನಗೆ ಹೇಳಿದರು ಇಲ್ಲ ಇದು ಕ್ಯಾನ್ಸರ್ ಐತಿ ಅಂತ. ನಾನು ವಿಚಾರ ಮಾಡಿಲ್ಲ, ಕ್ಯಾನ್ಸರ್ ಇದ್ದರೂ ಏನು ತೆಗೀದ ಗಂಟೆ ತೆಗಿತಾರೇನೋ ಅಂತಂತ ಅಷ್ಟೇ ತಿಳ್ಕೊಂಡಿದ್ದೆ. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಫಸ್ಟ್ ನಿಮ್ದು ಆಪರೇಷನ್ ಮಾಡಿಬಿಡೋಣ ಅಂತಂತಂದು ಹೇಳಿ ಏನು ಆವಾಗ ಏನು ಅನ್ನಿಸ್ತೋ ಇನ್ನೂ ನನಗೆ ನೆನಪಿಲ್ಲ. ನಾ ಒಂಥರ ಗಟ್ಟಿ ಮನಸ್ಸು, ನಂದು ಯಾವುದು ಬಂದ್ರೂ ಯಾವ ಎಂದು ಹೆದರೋದಿಲ್ಲ, ಏನಿದ್ರೂ ಅದನ್ನು ದಾಟಿ ಹೋಗೋದು ಹಿಂಗೆ ನಂದು ಮೊದಲಿಂದನೂ ನಂದು ಸ್ವಭಾವ. ಯಾವುದಕ್ಕೂ ಅಂಜೋದಿಲ್ಲ, ಅಂಜಿದ್ರೆ ನಾವು ಹಿಂದೆ ಬೀಳ್ತೀವಿ ಅಂತಂತ ಹೇಳಿ ಆಯಿತು ನಾಳೆ ಆಪ್ರೇಷನ್ ಮಾಡಿಸೋದು ಮಾಡಿಸಿದ್ರೆ ಆಯಿತು. ಇದು ನಂದು ಒಂದು ಬ್ರೆಸ್ಟನ್ನ ಹೋಗ್ತಿದ್ದೆ ಅಂತ ನನಗೆ ವಿಚಾರ ಇಲ್ಲ. ಆಮೇಲೆ ಬೆಳಗ್ಗೆ ಓಟಿ ಆಯಿತು, ಆ್ಯಸ್ ಯೂಶ್ವಲ್ ಓಟಿ ಆಯಿತು, ತಂದು ಹಾಕಿದರು ಇದು ರೂಮ್ನಲ್ಲಿ ಎಲ್ಲ ಮಾಡಿದರು. ಆಮೇಲೆ ಹಾಕಿ ಆಯಾ ಬಂದ ಎರಡೂ ಬ್ರೆಸ್ಟ್ ತೆಗ್ದಾರೋ ಒಂದು ತೆಗ್ದಾರೋ ಅಂತಂದ್ಕೊಂಡು ಅವಾಗ ಮುಟ್ಟಿ ನೋಡಿಕೊಂಡೆ ನಾನು, ಅಯ್ಯೋ ನಂದು ಒಂದು ಬ್ರೆಸ್ಟ ತೆಗೆದು ಬಿಟ್ಟಾರಲ್ಲ ಅಂತಂತಂತೇಳಿ. ಏನು ಮಾಡೋದು, ಇನ್ನ ಕಣ್ಣಾಗ ನೀರಂತೂ ಬರ್ತಾ ಇತ್ತು, ಕರೆ ಏನು ಮಾಡೋಕ್ಕೂ ಬರೋದಿಲ್ಲ. ಅದ
1: ಅವಾಗ ತಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು ಮೇಡಮ್?
0: ಈಗ ಹೆಂಗೆ ಕಣ್ಣಾಗ ನೀರು ಬರ್ತಿದ್ದಲ್ಲ ಹಂಗೆ. ಆದರೂ ನಾನು ಆಯ್ತಲ್ಲ ಮುಗೀತು ಇನ್ನು ಮುಂದೆ ಹೋಗೋದು ಅಂತಂತಂದ. ಆಮೇಲೆ ರಾತ್ರಿ ಮಿಲ್ಚನ್ಗರ್ ಅವ್ರು ಬಂದರು, ಮೇಡಮ್ ಎದ್ದು ನಿಲ್ರಿ ಅಂತ. ಇವು ಇಷ್ಟು ದೊಡ್ಡ ಆಪ್ರೇಷನ್ ಆಗೈತಿ, ಹಂಗೆ ಎದ್ದು ನಿಲ್ಲೋದು ಅಂತಂದು. ನಿಲ್ರಿ, ನಿಮ್ಗೆ ಏನಾಗ್ತೈತೆ ನಾನು ನೋಡ್ತೇನೆ, ಎದ್ದು ನಿಲ್ರಿ ಅಂತಂತ. ಭಾಳ ಧೈರ್ಯ ಕೊಟ್ಟರು ರೀ ಅವರು, ಭಾಳ ಧೈರ್ಯ ಕೊಟ್ಟರು, ಎದ್ದು ನಿಲ್ಸಿದ್ರು, ಕೈ ಮ್ಯಾಲ ಮಾಡಿರಿ ನಾ ಹೆಂಗೆ

0: ಹಂಗೆ ಕೈ ಮೇಲೆ ಮಾಡಿನ ಹಂಗ ಅವತ್ತ ರೀ ಆಪರೇಷನ್ ಯಾವಾಗಿತ್ತಲ್ಲ ಅವತ್ತನ ಎದ್ ನಿಲ್ಸಿದ್ರು. ಎದ್ ನಿಲ್ಸಿ ಇನ್ನೂ ನನಗೇನು ಲಿಕ್ವಿಡ್ ಸಾಲಿಡ್ ಏನು ಕೊಟ್ಟಿರಕ್ಕಿಲ್ಲ. ಆಮೇಲೆ ಕೈ ಮೇಲೆ ಮಾಡಿ ಅದೊಂದು ಎಕ್ಸಸೈಸ್ ಹೇಳಿದರು, ದಿನ ಇಷ್ಟು ಮಾಡ್ರಿ ನೀವು ಅಂತಂತಂತ ಹೇಳಿ. ಆಮೇಲೆ ಆಯಿತು ಅಂತಂತಂತ ಹೇಳಿದೆ. ಅಷ್ಟಾಯಿತು, 3 ದಿವಸ ಆಪ್ರೇಷನ್ ಆದ ಕೂಡಲೇ ಡಿಸ್ಚಾರ್ಜ್ ಮಾಡಿದರು. ಡಿಸ್ಚಾರ್ಜ್ ಮಾಡಿ ಇನ್ನು ಬರೆದು ಕೊಟ್ರು 8 ಕಿಮೋ ಆಗಬೇಕು ಅಂತಂತ. ನಾ ಕಂಪ್ಲೀಟ್ಲಿ ಅನ್ಅವೇರ್ ಆಫ್ ದ ಕಿಮೋ ಥೆರಪಿ. ನಾ ಎಂದು ಯಾರ್ಯಾಗೆ ವಿಚಾರ ಮಾಡ್ತಾರ್ರಿ ಕ್ಯಾನ್ಸರ್ ಬಗ್ಗೆ? ನೀವು ಮೊನ್ನೆ ಪೇಪರ್ನಾಗ ಕೊಟ್ಟಿದ್ರು ಸಹಿತ ಕಿಮೋಥೆರಪಿ ಹಿಂಗೆ ಇರ್ತೈತಂತ ನೀವೇನು ಎಂದು ಯಾರು ಡಿಟೇಲ್ ಕೊಟ್ಟೇ ಇಲ್ಲ. ಹಾ, ಆಮೇಲೆ 1 ತಿಂಗಳಾದ ಕೂಡಲೇ ದೇ ಸ್ಟಾರ್ಟೆಡ್ ಕಿಮೋಥೆರಪಿ. ಕಿಮೋಥೆರಪಿ ಅಂದರೆ ಒಂದು ಟೈಪ್ ಆಫ್ ಸಲಾಯನ, ಒಂದು ಸಲ ಹಚ್ಚಿದ್ರೆ ಅದೆಲ್ಲ ಏನು ಮಿಕ್ಸ್ ಮಾಡಿ ಹಚ್ಚಿದರೆ ಸಾಯಂಕಾಲ ತನಕ, 11 ಗಂಟೆಗೆ ಶುರು ಮಾಡಿದರೆ ಸಾಯಂಕಾಲ ತನಕ ಇರ್ತದೆ. ಸ್ವಲ್ಪ ಉಲ್ಟಿ ಅದು ಆಗ್ತದೆ ಅಂದ್ಕೊಳ್ಳಿ ಅವರು ಸ್ವಲ್ಪ ನಿದ್ದೆಯಲ್ಲಿಟ್ಟೆ ಕಿಮೋಥೆರಪಿ ಶುರು ಮಾಡಿದರು. ಕಿಮೋಥೆರಪಿ ಫಸ್ಟ್ ಕಿಮೋಥೆರಪಿಗೆ ಏನಾಗಲಿಲ್ಲ, ಅವತ್ತು ಮತ್ತೆ ತಿಂದೆ ಮಾಡಿದೆ ಆಯಿತು. ಶುರು ಆಯಿತು ನೋಡ್ರಿ, ಏನು ಒಂದು ಗುಡ್ಡ ಹತ್ತೋದು ಶುರು ಆಯಿತು ನನಗೆ. ಈವನ್ ಎವರೆಸ್ಟ್ ಗುಡ್ಡ ಹತ್ತೋದೇನಾರು ಈಸಿ, ಅದಕ್ಕೆ ನಾವು ಕಲ್ತುಕೊಂಡಿರ್ತೇವೆ ಹಿಂಗೆ ಗುಡ್ಡ ಹತ್ತಬೇಕು ಹಿಂಗೆ ಗುಡ್ಡ ಹತ್ತಬೇಕು. ಬಟ್ ಕಿಮೋಥೆರಪಿ ಡಸ್ ನಾಟ್, ನೀವು ಯಾರಿಗೂ ಎಕ್ಸ್ಪ್ಲೇನ್ ಮಾಡಿದರೆ ಏನೂ ಗುರುತಿಲ್ಲ. ನಾ ಎಷ್ಟು ಮಂದಿಗೆ ಇದ್ರ ಬಗ್ಗೆ ಅಡ್ವೈಸ್ ಕೊಟ್ಟು ಹೇಳೇನಿ, ಕಿಮೋಥೆರಪಿ ತಗೋರಿ ಏನಾಗಂಗಿಲ್ಲ, ಕೂದಲು ಹೋಗ್ತಾವು ಅದು ಇದು. ಬಟ್ ಅದನ್ನೆಲ್ಲ ನಾವು ಅನುಭವಿಸೋದಂತಂದರೆ ಅದು ಇದು ಎವರೆಸ್ಟ್ ಹತ್ತಿದಂಗೆ ನೋಡ್ರಿ. ಸೆಕೆಂಡ್ ಕಿಮೋಥೆರಪಿ ಏನು ಆತಲ್ಲ, ಆಮೇಲೆ ಒಂದು ಗುಚ್ಛ ಕೂದಲ ಎಲ್ಲ ಕೆಳಗೆ ಬಿತ್ತು. ಕೆಳಗೆ ಬಿದ್ದು ನೋಡಿದ್ರೆ ಏನು ರೀ, ತಲೆಯಲ್ಲಿ ತಲೆ ಮೇಲೆ ಕೈ ಆಡಿಸ್ಕೊಂಡೆ ಎಲ್ಲ ಬಾಲ್ಡ್ ಹೆಡ್. ಆಮೇಲೆ ನಾನು ಕನ್ನಡಿಯಲ್ಲೇ ನೋಡಿಕೊಂಡೇ ಇಲ್ಲ, ಮುಂದೂ ಎಲ್ಲ ಕಿಮೋ ಆಗೋ ತನಕ ನಾ ಕನ್ನಡಿಯಲ್ಲೇ ನೋಡಿಕೊಂಡಿಲ್ಲ. ಆಮೇಲೆ ಕುಂಕುಮ ಹಚ್ಕೊಳ್ಳೋದು ಸಹಿತ ಹಂಗೆ ಕುಂಕುಮ ಹಚ್ಕೊಳ್ಳೋದು, ಕನ್ನಡಿಯಲ್ಲಿ ನೋಡಿ ಎಂದೂ ಕುಂಕುಮ ಹಚ್ಕೊಂಡಿಲ್ಲ ನಾನು ಹಂಗೆ. ಆಮೇಲೆ 8 ಕಿಮೋಥೆರಪಿ ಒಂದ್ಸಟಿ 8 ದಿವಸ ಉಲ್ಟಿ ಆಗ್ತಿತ್ತು ಮಾಡ್ತಿದ್ದು. ಒಂದು ಗಟ್ಟಿ ಮನಸ್ಸು ಮಾಡಿಬಿಟ್ಟೆ ಏನಾದರೂ ಇದನ್ನು ಪಾರಾಗಬೇಕು, ಯಾಕಂದ್ರೆ ನಂಗೆ ತಂದೆ ತಾಯಿನೂ ಆವಾಗಿರೋಕ್ಕಿಲ್ಲ, ಅವರು ಬೇಗನೆ ಇದಾಗಿ ಬಿಟ್ಟಿದ್ರು. ಆಮೇಲೆ ನೋಡೋಕೆ ಬರ್ತಿದ್ರು, ಹಾಂ ಈಕೆ ಕ್ಯಾನ್ಸರ್ ಆಗೈತೆ ಅಂತ. ಯಾರು ಏನು ಮಾಡೋರ್ರಿ ಹೇಳೋರ, ನಿಂದು ಭಾಳ ಗಟ್ಟಿ ಮನಸ್ಸ, ನೀ ಧೈರ್ಯ ತಗೋಬೇಕು, ಅದು
1: ಸಹಾನುಭೂತಿ ನೀಡೋದು, ಒಂದೆರಡು ಕಣ್ಣೀರು ಸುರಿಸೋದು,
0: ಒಂದೆರಡು ಕಣ್ಣೀರು. ಈಗಿನ ಮಂದಿ ಯಾರು ಕಣ್ಣೀರನ್ನು ತೋರಿಸೋದಿಲ್ಲ, ನಾವೇಗೆ ಮಾಡ್ತೇವೆ ಹಂಗಲ್ಲ. ಏನಿದ್ರೂ ಗಟ್ಟಿ ಮನಸ್ಸು ಮಾಡಬೇಕು, ಗಟ್ಟಿ ಮನಸ್ಸು ಮಾಡಬೇಕು ಅಂತಂತ. ನಾನು ಪಾಪ ನನ್ನ ಪತಿಯವರು ಒಂದು ಕಿಮೋ ಆದ ಕೂಡಲೇ ಊಟನೂ ಹೋಗ್ತಿರಕ್ಕಿಲ್ರಿ, ಒಟ್ಟು ಊಟ ಹೋಗೋದಿಲ್ಲ. 4 ದಿವಸ ಅಂತೂ ಪೂರ್ಣ ಬರೀ ಗಂಜಿ, ನಮ್ಮ ಸರ್ವೆಂಟ್ಸದು ಇದ್ರೆ ಗಂಜಿ, ಒಂದು ಸ್ವಲ್ಪ ಅಕ್ಕಿ ರೊಟ್ಟಿ, ಆಮೇಲೆ ಇವರು ಒಂದು ಸ್ವಲ್ಪ ಯಾವಾಗಾರ ಇಡ್ಲಿ ತಂದು ಕೊಡ್ತಿದ್ರು. ಅರ್ಧ ಇಡ್ಲಿ ತಿಂದರೆ ಇವ್ರಿಗೆ ಭಾರಿ ಖುಷಿ, ಹಾಂ ನನ್ನ ಹೆಂಡ್ತಿಗೆ ಇಷ್ಟರೇ ಹೋತಲ್ಲ ಹೊಟ್ಟೆಗ ಅಂತಂತಂದೇಳಿ ಅಷ್ಟು ಖುಷಿಯಾಗಿ ಅಷ್ಟೇ ಯಾವಾಗಲೂ ಒಂದು ಬೆಡ್ ಮೇಲೆ ಬಿದ್ದುಕೊಂಡಿರ್ತಿದ್ದೆ ಅಷ್ಟ. ಆಮೇಲೆ 5ನೇ ದಿವಸ ಎದ್ದು ಒಂದು ಸ್ವಲ್ಪ ಓಡಾಡಕ್ಕೆ ಸುರಿ. ಇದು ಎವ್ರಿ ಕಿಮೋರೇ, 8 ಕಿಮೋ ತನಕನೂ ಇದ್ದೇ. ಆಮೇಲೆ
1: ಎಷ್ಟು ದಿವ್ಸಕ್ಕೆ ಒಂದ್ಸತಿ ಮಾಡ್ತಿದ್ರು ಕಿಮೋ?
0: 1 ತಿಂಗಳಿಗೆ ಒಂದ್ಸಲ ಮಾಡ್ತಿದ್ರು. ಆಮೇಲೆ 10-12 ದಿವಸ ಆದ ಕೂಡಲೇ ಓಡಾಡಕ್ಕೆ ಶುರು ಮಾಡ್ತಿದ್ದೆ. ಮತ್ತು ಅವ್ರು ಹೇಳ್ತಿದ್ರು ನೀವು ಎಲ್ಲಿ ಹೋಗಬೇಡ್ರಿ ಅಂದ್ರೆ ಟೋಟಲ್ ಕೌಂಟ್ ಏನೋ ಕಡಿಮೆ ಆಗಿಬಿಡ್ತಿತ್ತಂತ. ಅದಕ್ಕೆ ಇನ್ಫೆಕ್ಷನ್ ಬಹಳ ಲಘು ಆಗ್ತಿದೆ, ಅದಕ್ಕೆ ಇನ್ಫೆಕ್ಷನ್ ಆಗ್ಬಾರಂದ್ರೆ ಎಲ್ಲೂ ಹೋಗ್ಬಾರ್ದೆ ಅಂತಂತಂದ್ರೆ ಮನೆಗೆ ಇಟ್ಕೊಂಡು ಇಟ್ಕೊಂಡು ಏನು ಮಾಡಲ್ರಿ, ಹುಚ್ಚಾಗ್ಬಿಡ್ತೇನೇನೋ ಅಂತ ಅನಿಸ್ತಿತ್ತು. ಆದರೂ ಲ್ಯಾಬ್ ಹೋಗ್ತಿದ್ದೆ ನಾನು, ಒಡ್ನಿ ಎಲ್ಲ ಸುತ್ತಕೊಂಡು ಮಾಡಿಕೊಂಡು ಲ್ಯಾಬ್ ಹೋಗ್ತಿದ್ದೆ, ಮಾಡಿದೆ ರುಟೀನ್ ಲೈಫ್. 8 ಕಿಮೋ ಆಯಿತು, ಎಲ್ಲಿ ಹೊರಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಯಾವುದೂ ಬಿಡಲಿಲ್ಲ ನಾನು. ಯಾವುದು ಯಾರಿಗೆ ಕೇಳಿದ್ರು ಹಾಂ ನನಗೆ ಕ್ಯಾನ್ಸರ್ ಆಗೈತಿ, ನಾ ಹಿಂಗೆ ಅಂತಂತಂತ ಹಿಂಗೆ ಹಿಂಗೆ ಹೇಳಿದೆ. ಯಾವಾಗ್ಲೂ ಧೈರ್ಯ ಕಳ್ಕೊಂಡಿಲ್ಲ ನೋಡ್ರಿ. ಇದನ್ನು ನೋಡಿ ಆದರೂ ಯಾರು ಆದವರು ನಾ ಇದನ್ನು ಕೇಳ್ತಾ ಇದ್ದರೂ ಸಹಿತ ಅವರು ಗಟ್ಟಿ ಮನಸ್ಸು ಮಾಡಿ ಕಿಮೋಥೆರಪಿ ಯಾವ್ದು ಹೇಳ್ತಾರೋ ಅದನ್ನು ಮಾಡ್ಕೋಬೇಕು. ರೇಡಿಯೇಷನ್ ಅಂತಂತಾರ ಅದಂತಾರ ಎಲ್ಲ ಏನು ಹೇಳ್ತಾರೋ ಅದನ್ನು ಮಾಡ್ಕೋಬೇಕು ಕ್ಯಾನ್ಸರ್ ಆದವರ. ಮತ್ತು ಈಗ ನನ್ನ ಫೋಟೋ ನೋಡ್ತಿರ್ಬೋದು, ಇದಕ್ಕಿಂತನೂ ಭಾಳ ಘನ ಕೂದಲಿದ್ದು ನಾನು, ಉಂಗುರು ಉಂಗುರು ಕೂದಲ. ಮತ್ತು ಹಂಗೆ ಒಂದು 6 ತಿಂಗಳಾದ ಕೂಡಲೇ ಹಂಗೆ ಕೂದಲು ಬಂದು, ಹಂಗೆ ಕೂದಲು ಬಂದು ಮತ್ತು ಹೊಸ ರಕ್ತನೂ ಆತಲ್ಲ ಒಂದು ಸ್ವಲ್ಪ ಟ್ಯಾಬ್ಲೆಟು ಅದು ಇದು ಅಂದ್ಕೊಂಡು ಮೊದಲಿನಕ್ಕಿಂತನೂ ಮತ್ತು ನಾನು ಚಂದ ಕಾಣಿಸೋಕೆ ಶುರು ಮಾಡಿದೆ. ದಾದ ಈಗ ನಾ ಹೇಳ್ತೀನಿ, ಯಾರು ಕ್ಯಾನ್ಸರ್ ಅಂತಂದ್ರೆ ಎಂದೆಂದೆಂದೆಂದು ನೀವು ಇದು ಮಾಡಬೇಡ್ರಿ. ಒಂದು ಹಂಗೆ ಹೋಗ್ತೈತಿ, ಅದಕ್ಕೆ ನೀವು ಶಾಪ್ನಲ್ಲಿ ಹೋದ್ರೆ ಅವ್ರು ಬೇರೆ ಬ್ರೆಸ್ಟ್ ಕೊಡ್ತಾರೆ, ಅದನ್ನ ಹಾಕ್ಕೊಂಡು ನೀವು ಹೋಗ್ಬೋದು. ಅದು ಮತ್ತು ಏನು ಒಬ್ಬೊಬ್ರಿಗೆ ಏನಾಗ್ತದೆ, ಅದು ಯಾವ ಕಡೆ ಯಾವ ಬ್ರೆಸ್ಟ್ ತೆಗೆದಿರ್ತಾರಲ್ಲ ಅದು ಕೈ ಉಬ್ಬಿ ಅದ್ರ ಡಬ್ಬಲ್ ಆಗ್ತೈತಿ ಈ ಕ ಮತ್ತು ಲೆಫ್ಟ್ ಕೈಕ್ಕಿಂತ. ಅದಕ್ಕೆ ಡಾಕ್ಟರ್ ವಿಲ್ಚನ್ ಕರ ಏನು ಹೇಳಿದರು, ಎಕ್ಸಸೈಸ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್, ನಾವು ಎಕ್ಸಸೈಸ್ ಮಾಡಾಕಬೇಕು. ಆ ಎಕ್ಸಸೈಸ್ ಮಾಡಿದ್ರಿಂದನೂ ಏನೋ ಯಾರಿಗೆ ಗೊತ್ತಾ, ನನ್ನ ಕೈ ಏನೇನೂ ಆಗಿಲ್ಲ, ಸ್ವಲ್ಪ ಎಷ್ಟು ಒಂದು ಹಾಫ್ ಇಂಚ್ ಅಷ್ಟು ಒಂದು ಸ್ವಲ್ಪ ದೊಡ್ಡದಾಗಿದೆ, ಯಾಕಂದರೆ ನಂಗೆ ಬ್ಲೌಸ್ ಹಾಕ್ಕೊಳ್ಳೋ ಮುಂದೆ ಗುರ್ತಾಗ್ತದೆ, ನನ್ನ ಕೂಡ ಅಷ್ಟಾಗ್ತದೆ. ಅದಕ್ಕೆ ನಾ ಎಲ್ಲ ಕ್ಯಾನ್ಸರ್ ಪೇಷಂಟ್ಗೂ, ಈ ಬ್ರೆಸ್ಟ್ ಕ್ಯಾನ್ಸರ್ ಒಂದೇ ಅಲ್ಲ, ಎಲ್ಲ ಕ್ಯಾನ್ಸರ್ ಪೇಷಂಟ್ಗೂ ಹೇಳ್ತೇನೆ, ನಿಮ್ಮದು ಎಲ್ಲ ಆಪ್ರೇಷನ್ ಆಗೋದು ಅಥವಾ ನೀವು ನಿಮಗೆ ಕ್ಯಾನ್ಸರ್ ಐತಿ ಅಂತಂತ ಹೇಳಿದರೂ ಸಹಿತ ಧೈರ್ಯ ಕೆಡಬೇಡ್ರಿ. ಮತ್ತು ಈಗೇನ್ರಿ, ಈಗ 15 ವರ್ಷದ ಹಿಂದಿನಕ್ಕಿಂತ ಈಗ ಭಾಳ ಅಡ್ವಾನ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದಿದಾವೆ. ಮತ್ತು ಆರಾಮ್ ಮೊದಲೆಲ್ಲ ಆಪ್ರೇಷನ್ ಮಾಡಿದರು, ಈಗ ಮತ್ತೆ ರೀ ಆಪ್ರೇಷನ್ ಮಾಡಿ ಮತ್ತೆ ಬ್ರೆಸ್ಟ್ ಕುಂಡ್ರಿಸ್ಬೋದು, ಹಂಗೂ ಮಾಡ್ತಾರೆ, ಈಗ ಅದು ಎಲ್ಲ ಮಾಡ್ತಾರೆ. ಅದಕ್ಕೆ ಯಾರೂ ಹೆದರ್ಬೇಡ್ರಿ, ಇದು ನಂದು ಅಗದಿ ಕಳಕಳಿಯ ರಿಕ್ವೆಸ್ಟ್ ನೋಡ್ರಿ. ಇಷ್ಟು ನಾವೆಲ್ಲ ಹೇಳ್ತೇನೆ ನಿಮಗೆ, ಯಾರೂ ಕ್ಯಾನ್ಸರ್ ಅಂತಂದ್ರೆ ಹೆದರ್ಕೋಬೇಡ್ರಿ. ಈಗಿನ ಕಾಲದೊಳಗೆ ಕ್ಯಾನ್ಸರ್ ಏನು ಅಂತ ದೊಡ್ಡದು ರೋಗನೂ ಅಲ್ಲದ, ಅದು ರೋಗ ಅಂತಂದರೆ ಕೆಟ್ಟ ರೋಗ ಅಂತ ಇಂಥದ್ದು ಅಂತಂತೇವಲ್ಲ, ಅವೆಲ್ಲ ಬೆಳ್ಕೊತ ಹೋಗ್ತಾವೆ, ಇದು ಬೆಳೀತೈತಿ ಬಿಡ್ರಿ. ಆಮೇಲೆ ಮುಟ್ಟಬಾರ್ದಂಥದ್ದು ರೋಗನೂ ಏನು ಅಲ್ಲ, ಇದು ಬೆಳೀತೈತಿ, ಅದಕ್ಕೆ ಟ್ರೀಟ್ಮೆಂಟ್ ಐತಿ. ಹ್ಯಾವ್ ಅ ಟ್ರೀಟ್ಮೆಂಟ್ ನೈಸ್ಲಿ ಆ್ಯಂಡ್ ಫಾಲೋ ದ ಟ್ರೀಟ್ಮೆಂಟ್ ಕರೆಕ್ಟ್ಲಿ, ಸೊ ಯು ವಿಲ್ ಬಿ ವಿನ್ ದ ಕ್ಯಾನ್ಸರ್. ನೀವು
1: ಮೇಡಮ್ ತಾವು ಹೇಳ್ತಾ ಇದ್ರಿ, ತಾವು ಚಿಕಿತ್ಸೆಯನ್ನ ಕೇಳಿ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ತಗೊಂಡ್ರಿ ಅಂತ ಹೇಳ್ತಾ ಇದ್ರಿ, ಯಾವ ರೀತಿ ಸೌಲಭ್ಯ ಇತ್ತು, ಯಾವ ರೀತಿ ತಮಗೆ ಸಹಕಾರ ನೀಡಿದ್ರು, ಯಾವ ರೀತಿ ತಮಗೆ ಒಂದು ಮನೋಸ್ಥೈರ್ಯವನ್ನ ತುಂಬಿದ್ರು ಅಂತ ಆಸ್ಪತ್ರೆಯವರು?
0: ಅದು ಹೆಂಗಾತ್ರಿ, ನನಗೆ ಮನೋಸ್ಥೈರ್ಯ ಅಂತಂದ್ರ ನನಗೆ ಮೊದ್ಲವರು ಕ್ಯಾನ್ಸರ್ ಅಂತಂತ ಹೇಳಲೇ ಇಲ್ಲ. ಆಮೇಲೆ ಯಾವಾಗ ಆಪರೇಷನ್ ಆಗ್ತೈತಲ್ಲ ಅದ್ರ ಹಿಂದಿನ ದಿವಸ ಹೇಳಿದ್ರು. ಸೊ ಮನೋಸ್ಥೈರ್ಯ ಯಾರು ಹೇಳಬೇಕು ಮಾಡಬೇಕು ಅಂತಂತ ಇರಕ್ಕೇ ಇಲ್ಲ. ಆರತಿ ದರ್ಶನ್ ಅವರು ಬಂದು ಹೇಳಿದರು, ಇದನ್ನು ಮಾಡ್ಕೊಳಕ್ಕಬೇಕು, ನೀವು ಗಟ್ಟಿ ಮನಸ್ಸು ಮಾಡಿರಿ ಮತ್ತು ನೀವು ಆಪ್ರೇಷನ್ ಮಾಡಿಸ್ಕೊಂಬಿಡ್ರಿ ಅಂತ. ಆವಾಗಲೇ ನಾ ಗಟ್ಟಿ ಮನಸ್ಸು ಮಾಡಿಬಿಟ್ಟಿದ್ದೆ, ಯಾವುದೂ ಯಾರಿಗೂ ಏನೂ ಕೇಳೋದಿಲ್ಲ. ಮತ್ತು ನಾ ಮೊದಲಿಂದನೂ ಸ್ವಲ್ಪ ಮಾತಾಡೋದು ಸ್ವಲ್ಪ ಕಡಿಮೆನ, ಯಾರಿಗೂ ಏನೂ ಕೇಳೋದಿಲ್ಲ. ನನ್ನ ಮಗಳನ್ನೂ ನಾನು ಇದು ಕ್ಯಾನ್ಸರ್ ಅಪ್ಪ ಏನು ಮಾಡೋದು, ಇದು ಎಷ್ಟು ದಿವಸ ಇನ್ವೆಸ್ಟಿಗೇಷನ್ ಆಗೋದು ಏನಂತಂತೇಳಿ ಆಕಿನೂ ಊರಿಗೆ ಕಳಿಸ್ಕೊಟ್ಬಿಟ್ಟು ಬಿಟ್ಟಿದ್ದೆ. ನಾನು ಒಬ್ಬಳೇ ಮನೆಯಲ್ಲಿ, ಆಕಿವು ಮಕ್ಕಳ ಆಕಿದು ಸ್ಕೂಲ ಎಲ್ಲ ಇರ್ತದಲ್ರಿ ಅಂತಂದ್ಕೊಳ್ಳೆ, ನಾ ಬೇಡ ಬೇಡ ಹೆಂಗಿದ್ರು ನಾ ಮನೆಯಲ್ಲಿ ಆಳುಗಳ ಇರ್ತಿದ್ರಲ್ಲ ಹೆಂಗಾದರೂ ಎದುರಿಸ್ಕೊಳ್ಳೋದು ಅಂತಂತಂತ ಹೇಳಿ ಅಷ್ಟು ಗಟ್ಟಿ ಕಾನ್ಫಿಡೆನ್ಸ್. ಒಂದು ಮೊದಲಿಂದನೂ ನನಗೆ ಕಾನ್ಫಿಡೆನ್ಸ್ ಅಂದ್ರೆ ಗ್ರೇಟ್ ಗಿಫ್ಟ್ ಫ್ರಮ್ ಅ ಗಾಡ್. ಮತ್ತು ಇಲ್ಲಿ ಕೇಳಿದವ್ರೂ ಎಲ್ಲರೂ ಇಲ್ಲಿ ಭಾಳ ಸ್ವಚ್ಛತಾ ಮತ್ತು ಭಾಳ ನಮಗೆ ಇದು ಮಾಡ್ತಾರೆ ಬಿಡ್ರಿ, ಕಸ ಹುಡುಗಕ್ಕಿನ ಆಕಿನ ಭೇಟಿ ಆಗ್ತಿದ್ದು. ಮೇಡಮ್ ಏನಾಗಂಗಿಲ್ಲರಿ, ಎಷ್ಟು ಮಂದಿ ಮಾಡಿಸ್ಕೊಂಡು ಎಲ್ಲ ಆರಾಮಾಗಿ ಹೋಗಿದ್ದಾರೆ, ನೀವೇನೂ ಅಂಜಬೇಡ್ರಿ ಅಂತಂತ ಹಿಂಗೆಲ್ಲ ಹೇಳಿದ್ಲ ಅಂತ. ಹೀಗೆಲ್ಲ ಆಗಿ ನಾ ಒಂಥರ ಗಟ್ಟಿ ಮನಸ್ಸು ಮಾಡಿ ಎದುರಿಸಿ ಮುಂದೆ ಬಂದೇನೆ ನೋಡ್ರಿ. ಮತ್ತು ಮುಂದೆ 6 ತಿಂಗಳಿಗೆ ಅಂದ್ರೆ ನನಗೆ ಕೂದಲು ಬರೋಕ್ಕೆ ಶುರು ಆತ ಅಂತ. ಆಮೇಲೆ ಫುಲ್ಲು ಕೂದಲು ಬಂದುಬಿಟ್ರು ಎಲ್ಲಾನು, ಇಷ್ಟು ಸ್ವಲ್ಪ ಕಡಿಮೆ ಆತ ಎಲ್ಲ ಎಲ್ಲ ಕರೆ. ಒಟ್ಟು ಈಗ ಹೆಂಗದೆನಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕೂದಲಿತ್ತು. ಮತ್ತು ನಾನು ಗೆದ್ದನೂ ಬಂದೆ ಕ್ಯಾನ್ಸರ್. ಮತ್ತು ಎಲ್ಲರಿಗೂ ಹೇಳ್ತೇನೆ, ನೀವು ಯಾರು ಕ್ಯಾನ್ಸರ್ ಅಂದರೆ ನೀವು ಹೆದರ್ಬೇಡ್ರಿ, ಮತ್ತು ಮೊದಲೇ ಏನಾದರೂ ಅದನ್ನು ಆಗಿಂದಾಗಲೇ ತೋರಿಸ್ಕೊಡ್ರಿ. ನಾ ಇದಕ್ಕಿಂತ ಕಡಿಮೆ ನಂದು ಕಿಮೋ ಆಗ್ತಿತ್ತು, ಮೊದಲೇ ನಾ ಏನಾದರೂ ಹೋಗಿ ತೋರಿಸ್ಕೊಂಡಿದ್ರೆ ಮಾಡಿದರೆ ಇಷ್ಟು 8 ಕಿಮೋನೋ ಹತ್ತಿರಕ್ಕಿಲ್ಲೇನೋ ಅಂತ ಅನ್ನಿಸ್ತದೆ. 4 ಕಿಮೋ ಅಥವಾ ಹಂಗೆ ಆಪರೇಷನ್ ಮಾಡಿ ತೆಗಿತಿದ್ರು ಏನೋ, ನಾ ಮಾಡಿದ ತಪ್ಪಿನಿಂದ ನನಗೆ ಇಷ್ಟು ತ್ರಾಸಾಯ್ತು. ಖರೆ ಇದೇನು ತ್ರಾಸನೋ ಅಂತ ನಾ ಅನ್ಕೊಳ್ಳಂಗಿಲ್ಲ, ನಾ ಗೆದ್ದು ಬಂದಿದ್ದೇನೆ ನೋಡ್ರಿ. ಒಂದು
1: ಮೇಡಮ್, ಈಗ 15 ವರ್ಷದ ಹಿಂದೆ ತಮಗೆ ಕ್ಯಾನ್ಸರ್ ಆಗಿ ಅದಕ್ಕೆ ಚಿಕಿತ್ಸೆಯನ್ನು ತಗೊಂಡ್ರಿ, ಈಗ ಸಂಪೂರ್ಣವಾಗಿ ಗುಣಮುಖರಾಗಿದ್ರೆ ಹೇಗೆ ಅಂತ?
0: ಸಂಪೂರ್ಣ ಗುಣಮುಖ ಆಗಿದೆ ನನಗೆ, ಯಾವುದು ಇಷ್ಟು ವರ್ಷ ನನಗೆ ಯಾವ ನೆಗಡಿ ಕೆಮ್ಮ ಅದು ಯಾವುದು ಏನೂ ಬರಂಗೇ ಇಲ್ಲರಿ. ಭಾಳ ಅಂದ್ರೆ ಯಾವಾಗಾದರೂ ಒಂದು ಸ್ವಲ್ಪ ಭಾಳ ದೂರ ಟ್ರಾವೆಲಿಂಗ್ ಅದು ಮಾಡಿದ್ರೆ ಒಂದು ಸ್ವಲ್ಪ ಕೈ ಕಾಲು ನೋಯ್ತಾವೆ ಅಷ್ಟೇ. ಮತ್ತೇನೋ ಒಂದು ಕಾನ್ಫಿಡೆನ್ಸ್ ಲೂಸ್ ಆಗಿಲ್ಲ, ಏನೂ ಇಲ್ಲ. ಯಾರು ಯಾರ ಜೋಡಿನೂ ನಾನು ಶಿಟ್ ಮಾಡ್ಕೊಳ್ಳೋದಂತೂ ನಂದು ಇದು ಇದರೊಳಗೆ ಇಲ್ಲ. ಯಾಕಂದ್ರೆ ತಾಯಿ ತಂದೆ ಮೊದಲೇ ಇದು ಮಾಡಿದರೆ ವಿ ಹ್ಯಾವ್ ಟು ಅಡ್ಜಸ್ಟ್ ವಿತ್ ಎವ್ರಿಬಡಿ. ಎಲ್ಲರ ಜೋಡಿ ಎಲ್ಲ ಇದ್ದರು, ನಮಗೂ ಅಣ್ಣಗಳದು ಇದ್ದರು, ಎಲ್ಲರ ಜೋಡಿ ಅಡ್ಜಸ್ಟ್ ಆಗಿ ಅದೇ ಇದನ್ನು ಕಲ್ತು ಬಿಟ್ಟಿದ್ದೇನೆ ನಾನು. ಮತ್ತು ಈಗಂತೂ ಯಾರು ಮಾತಾಡಿದರೆ ಚಲೋ ಮಾತಾಡಿದರೆ ಚಲೋ ಮಾತಾಡೋದು, ಇಲ್ಲಂತಂದರೆ ಸುಮ್ಮನೆ ಇದ್ದು ಬಿಡೋದು, ಅಷ್ಟೇ ನನ್ನ ಕೆಲಸ. ಅದರಿಂದ ತಲೆಗಂತೂ ಎಂದು ತ್ರಾಸು ಮಾಡ್ಕೊಳ್ಳಂಗಿಲ್ಲ. ಭಾಳ ತಲೆಗೆ ತ್ರಾಸಾದ್ರೂ ನನ್ನ ಮೂರು ಮಂದಿ ಮಕ್ಕಳದಾರಲ್ಲ, ಮೂರು ಮಂದಿ ಹೆಣ್ಮಕ್ಳಿದ್ರು ಗಂಡು ಮಕ್ಕಳಂಗೆ ಅದಾರ ಅವರು. ಮಮ್ಮಿ ನಿಂಗೆ ಏನು ಬೇಕು ಹೇಳು, ನಿಂಗೆ ಏನು ಬೇಕು ಹೇಳು. ಆಗಿಂದಾಗ ಆರ್ಡ್ರ್ ಮಾಡಿ ನನ್ನ ಮನೆಯಲ್ಲಿ ಬಂದು ಬಿದ್ದಿರ್ತಿತ್ತು. ಹಂಗದಾರ ನೋಡ್ರಿ.
1: ಅಂದ್ರೆ ಇವಾಗ ತಮಗೆ ಚಿಕಿತ್ಸೆ ಆಯ್ತು, 8 ಕಿಮೋಥೆರಪಿಗಳಾಯ್ತು, ಅದರ ನಂತರದ ಪ್ರಕ್ರಿಯೆಗಳು ಯಾವ ರೀತಿ ಇತ್ತು ಅಂತ ಮೇಡಮ್? ಏನಾದರೂ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋದು ಈಗಿನ ತನಕ ಏನಾದರೂ ಇದೆಯಾ?
0: ಹಾಂ, ರೆಗ್ಯುಲರ್ ಚೆಕಪ್ ವಿಲ್ಚನ್ಕರ್ ಕಡೆ ಮಾಡಿಸ್ಕೋತಿದ್ದೆ ರೆಗ್ಯುಲರ್. ಈಗೇನಿಲ್ಲ, ಈಗೇನು ಹೋಗಿಲ್ಲ. ಆವಾಗ ಸ್ವಲ್ಪ ಒಂದು ವರ್ಷಕ್ಕೊಂದ್ಸಲ ಅದು ಎರಡು ಮೂರು ಸಲ ಹೋಗಿದ್ದೆ ಅಷ್ಟೇ, ಕುಮಾರ್ ವಿಲ್ಚನ್ಕರ್ ಅವ್ರ ಕಡೆ. ಆಮೇಲೆ ಅವರು ಆ ಕಡೆ ಎಲ್ಲಿ ಹೋದರೋ ಈಗ ಅದಾರೋ ನಂಗೆ ಗುರುತಿಲ್ಲ. ಈಗಂತೂ ನಾವು ಹೋಗೇ ಇಲ್ಲ ಅದು ಕ್ಯಾನ್ಸರ್ದು ಇದು ಸಲುವಾಗಿ. ಮತ್ತು ನನಗೇನು ಯಾವುದು ತ್ರಾಸು ಜ್ವರ ಬರೋದು ಅಂತ ಇದ್ರೊಳಗೆ ಕೊರೋನಾ ಸನ್ಯಾಕ ಸಹಿತ ನಾ ಹೋಗಿ ಭಾಜಿ ತರೋದು, ನನ್ನ ಮಗಳು ಡೆಲಿವರಿ ಆಗಿತ್ತು ಆವಾಗೆಲ್ಲ ಮಾಡೋದು ಅದು ಎಲ್ಲ ಕೆಲಸದವರು ಇದ್ದರು, ಅದೇನು ಇಲ್ಲ. ಖರೆ ಎಲ್ಲ ನೀಗಿಸ್ಕೊಂಡೇನು ನೋಡ್ರಿ, ಯಾವುದೂ ನಾನು ಇಂಥದ್ದು ನಂಗೆ ಕ್ಯಾನ್ಸರ್ ಐತಿ ಅಂತ ನಾ ಎಂದೂ ಬಿಟ್ಟಿಲ್ಲ. ಎಲ್ಲ ಕೆಲಸ ಮಾಡೋದಂದ್ರೆ ಮಾಡೋದನ್ನು, ಯಾವುದೂ ಇದಿಲ್ಲ.
1: ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಏನಾದರೂ ಮಾಡ್ಕೊಂಡಿದ್ದೀರಾ ಅಥವಾ?
0: ಹಾಂ, ಬದಲಾವಣೆ ಅಂತಂದರೆ ಅಷ್ಟು ಎಲ್ಲ ರೆಗ್ಯುಲರ್ ತಿಂತೇನೆ, ಹಂಗೆ ನನಗಿನ್ನ ಅದರಿಂದ ಒಂದೊಂದು ಸಲ ಏನಾದರೂ ಉಲ್ಟಿ ಅದು ಪಚನ ಆಗಂಗಿಲ್ಲಲ್ಲ ಅಂದ್ಕೂಡೇ ಉಲ್ಟಿ ಹೋಟೆಲ್ನಾಗಿಂದ ಅದು ತಿಂದ್ರೆ ಮಾಡಿದ್ರೆ ಉಲ್ಟಿ ಅದು ಆಗ್ತದೆ. ಅದು ಆಗೋದೇ ಇಲ್ಲ ಬಿಡ್ರಿ, ಎಂದೂ ಆಗಿಲ್ಲ. ಎಂದೋ ಒಂದು ಸಲ 15 ವರ್ಷದಾಗ ಒಂದು ಎರಡು ಸಲ ಆಗಿರಬೇಕು. ನನಗೆ ಯಾವುದು ಏನೂ ಕಂಪ್ಲೇಂಟ್, ನಂದು ಆರೋಗ್ಯದ ಬಗ್ಗೆ ಏನೇನು ಕಂಪ್ಲೇಂಟ್ ಇಲ್ಲ. ಒಂದು ಜ್ವರ ಸಹಿತ ಬಂದಿಲ್ಲರಿ ಇದು ಕೊರೋನಾ ಇದ್ದರೂ ಮಾಡಿದರೂ ಸಹಿತ. ನಾ ಎಲ್ಲ ಮತ್ತೇನಾದರೂ ಸಾಮಾನು ತರಬೇಕಂದ್ರೆ ಹೋಗಬೇಕು ಮಾಡಬೇಕು, ಅಲ್ಲೇ ಗಾಡಿಗಳು ಬರ್ತಿದ್ದು ಅದು ತಗೋತಿದ್ವಿ ಮಾಡ್ತಿದ್ವಿ. ಎಲ್ಲೇ ಹೊರಗೆ ಬಂದರೂ ಸಹಿತ ಸ್ನಾನ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ, ಅದೆಲ್ಲ ಫಾಲೋ ಮಾಡ್ತಿದ್ವಿ. ಖರೆ ನನಗೆ ಯಾವಾಗೂ ಏನು ಜ್ವರ ಬಂದಿಲ್ಲ, ನೆಗಡಿ ಇಲ್ಲ, ಕೆಮ್ಮಿಲ್ಲ. ಯಾವಾಗ ಒಂದು ಎರಡು ಸಲ ಆಗಿರ್ಬೇಕಷ್ಟ. ಕ್ಯಾನ್ಸರ್ ಅಷ್ಟು ಮಾಡಿಸ್ಕೊಂಡ್ರೂ ಸಹಿತ ನಾ ಕೇಳಿದವರು ಇಷ್ಟು ಚಂದ ನಂದು ಆಪ್ರೇಷನ್ ಮಾಡಿ ನನ್ನ ಗುಣ ಮಾಡಿದ್ರಲ್ಲ ಅದಕ್ಕೆ ಅದರಿಂದ ನನಗೆ ಯಾವುದು ಏನೇನೇನೇನು ತ್ರಾಸಾಗಿಲ್ಲ ನೋಡ್ರಿ. ಮತ್ತು ಆಪ್ರೇಷನ್ ಮಾಡಿಸ್ಕೊಂಡಿದ್ದು ಸಹಿತ ಏನೂ ತ್ರಾಸಾಗಿಲ್ಲ ನನಗೆ.
1: ಮೇಡಮ್, ಈಗ ತಾವು ಸಂಪೂರ್ಣವಾಗಿ ಗುಣಮುಖರಾಗಿದ್ದೀರಾ. ಈ ಒಂದು ಕ್ಯಾನ್ಸರ್ ಬಂದು ನರಳ್ತಾ ಇರುವಂಥವ್ರಿಗೆ ತಾವು ಯಾವ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಕೇಳಿ ವೇಣು ಧ್ವನಿಯ ಮೂಲಕ?
0: ನಾನು ಅದೇ ಹೇಳಿದ್ದೆ ಅಲ್ಲ, ನನಗೆ ಭಾಳ ಮಂದಿ ಬಂದು ಕನ್ಸಲ್ಟ್ ಮಾಡ್ಯಾರ ನಮ್ಮ ಏರಿಯಾನಾಗ. ಹಿಂಗೆ ಒಬ್ಬರು ಬೇರೆ ಕಡೆ ಒಬ್ಬರು ಆಪ್ರೇಷನ್ ಮಾಡಿಸ್ಕೊಂಡಿದ್ರು, ಅದು ಸಕ್ಸಸ್ ಆಗಿಲ್ಲ. ಮತ್ತು ಒಳಗೆಲ್ಲ ಮತ್ತು ಬೆಳೆದಿತ್ತದು ಬ್ರೆಸ್ಟ್ ಕ್ಯಾನ್ಸರನ್ನು ಬೆಳೆದಿತ್ತದು. ಆವಾಗ ಅವ್ರ ಅಕ್ಕ ಬಂದು ನಾನು ಕನ್ಸಲ್ಟ್ ಮಾಡಿದ್ದು, ಮಾಡಿದ್ದು ಮತ್ತು ಹಿಂಗಾಗೈತಿ ಅಂದ್ಕೊಳ್ಳೆ. ಏನಿಲ್ಲ, ಇಲ್ಲೇ ಕೇಲಿಗೆ ಹೋಗ್ರಿ ನೀವು, ಅವ್ರ ಕಡೆ ಹೋಗಿ ನೀವು ಇದನ್ನು ಮಾಡಿರಿ. ಮತ್ತು ಅವ್ರ ಫೋನ್ನಲ್ಲಿ ಏನು ಕೇಳಿದ್ರು ಸಹಿತ ಪಾಪ ಹೇಳ್ತಿದ್ರು ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ. ನನಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಬರೀ ನನ್ನ ಕಿಮೋಥೆರಪಿದನ್ನು ಪ್ರಾಬ್ಲಮ್ ಇತ್ತು, ಯಾವುದು ಪ್ರಾಬ್ಲಮ್ ಇಲ್ಲ. ಅದು ಪ್ರಾಬ್ಲಮ್ ಅಂತಲ್ಲ, ಅದು ಮಸ್ಟ್ ಆ್ಯಂಡ್ ಶುಡ್ ಹಂಗೆ ಆಗತ್ತೈತಂತ ಅಂದ್ಕೂಡೇ. ನಾ ಅದಕ್ಕೆ ಕ್ಯಾನ್ಸರ್ ಅದವ್ರಿಗೆ ಹೇಳ್ತೇನೆ, ಅವ್ರಿಗೆ ಹೇಳಬೇಕು ನಾವು ಕಿಮೋಥೆರಪಿ ಅಂದ್ರೆ ಕೂದಲೆಲ್ಲ ಹೋಗ್ತಾವೆ ಮತ್ತು ಬರ್ತಾವೆ, ಮತ್ತು ಮೊದಲಿನಕ್ಕಿಂತ ಚಲೋ ಬರ್ತಾವೆ.
1: ಅದೊಂದು ದೊಡ್ಡ ಸಮಸ್ಯೆ ಅಲ್ಲ.
0: ಅದು ಏನು ದೊಡ್ಡ ಸಮಸ್ಯೆ ಅಲ್ಲ. ನಾವು ಈಗ ನೋಡ್ರಿ ಆ ಕಡೆ ತಮಿಳುನಾಡು ಆ ಕಡೆ ಈ ಕಡೆ ಎಲ್ಲ ತಿರುಪತಿಗೆ ಹೋದರೆ ಎಲ್ಲ ಇದನ್ನು ಮಾಡ್ಕೊಂಡಿರ್ತಾರೆ. ಅದು ಮಾಡಿದರೆ ಅವ್ರು ಇದನ್ನು ಕಟ್ಕೊಂಡು ಉಡ್ನಿ ಕಟ್ಕೊಂಡು ಓಡಾಡ್ತಾರೆ. ಎಲ್ಲರೂ ಹಂಗೆ ತಿಳ್ಕೊಂಡಿದ್ದೆ ನಾ ಹೇಳೋ ತನಕ ಯಾರಿಗೂ ಗುರುತಿಲ್ಲ ನಾ ಕ್ಯಾನ್ಸರ್ ಆಗಿತ್ತೆ ಅಂತಂತೇಳಿ. ನಾವು ಉಡ್ನಿ ಕಟ್ಕೊಂಡ್ರು ಸಹಿತ ಹಂಗೆ ತಿಳ್ಕೊತಿದ್ರು ಏನೋ ಇದು ಮಾಡ್ಕೊಂಡು ಬಂದಾರೆ ಅಂತಂತಂತೇಳಿ. ಅದಕ್ಕೆ ಯಾರೂ ನೋಡ್ರಿ ಕ್ಯಾನ್ಸರ್ ಅಂತ ಹೆದರ್ಬೇಡ್ರಿ. ಅದಕ್ಕೆಲ್ಲ ಈಗಿನ ಕಾಲದಾಗ ಭಾಳ ಮುಂದುವರೆದೈತೆ ರೀ. ಆಪ್ರೇಷನ್ ಸಹಿತ ಮಾಡೋದು ಬೇಡ, ಹಂಗೆ ಅವ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತಾರೆ ಈಗ. ಮತ್ತು ಬಹಳ ಕಡೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರು ಆಗಿದಾವೆ ಈಗ. ಅವಾಗ ಅಷ್ಟು ಇರಕ್ಕಿಲ್ಲ ಆ ಕಡೆ, ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಬೆಳಗಾಂ ಕೆ ಎಲ್ಲಿ. ಬೆಳಗಾಂ ಕೆ ಎಲ್ಲಿ ನಮ್ಗೆ ಅಂದರೆ ಇವರು ಇಲ್ಲೇ ಇರ್ತಿದ್ರಲ್ಲ ಅಂತಂದ್ಕೊಳ್ಳಿ, ನಾವು ಸೆಕೆಂಡ್ ವಿಚಾರ ಮಾಡಿಲ್ಲ, ಇಲ್ಲೇ ಮಾಡಿಸ್ಕೊಳ್ಳೋದಂತಂತ ಹೇಳಿ ಮಾಡಿಸ್ಕೊಂಡು ಆಯಿತು. ಈಗ ಆರಾಮು ಆಗಿದ್ದೇವೆ. ಮತ್ತು ಯಾರು ಕ್ಯಾನ್ಸರ್ ಅಂದರೆ ಪ್ಲೀಸ್, ನಾ ಹೇಳ್ತೇನೆ, ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು, ನನ್ನ ಆತ್ಮೀಯ ಕೋರಿಕೆ ಅಂತಂತ ಹೇಳ್ತೇನೆ ನಾನು, ಯಾರೂ ಕ್ಯಾನ್ಸರ್ ಅಂತಂದು ಧೈರ್ಯಗಿಡಬೇಡ್ರಿ. ಅದು ಆಪ್ರೇಷನ್ ಮಾಡಿಸ್ಕೊಡ್ರಿ, ಕೀಮೊಥೆರಪಿ ಆದರೆ ಕೀಮೊಥೆರಪಿ, ಮತ್ತೊಂದು ರೇಡಿಯೇಷನ್ ತಂದಿರ್ತದೆ ಅದಾದ್ರೆ ಅದನ್ನು ಯಾವ್ದು ಬೇಕಾದ ಮಾಡಿಸ್ಕೊಡ್ರಿ, ಆರಾಮ್ ಆಗತ್ತೀರಿ. ಆರಾಮ್ ನಿಮ್ದು 15-20 ವರ್ಷ ನಮ್ಮ ಜೀವನ ಇರೋದನ್ನ 70-75 ವರ್ಷ ಈಗಿನ ಕಾಲದಾಗ ಆರಾಮ್ ನಮ್ಮ ಜೀವನ ತೆಗಿತೀವಿ, ಅಷ್ಟು ಸಾಕಲ್ಲ, ಮತ್ತೇನು ಮತ್ತೆಷ್ಟು ಬೇಕು? ಎಲ್ಲ ಮಕ್ಕಳನ್ನು ಎಲ್ಲ ಇದಾಗಿರ್ತಾರೆ ಎಲ್ಲ, ಅದು ಏನೂ ಇಲ್ಲ. ಇನ್ನೂ ಭಾಳ ಸಣ್ಣ ವಯಸ್ಸಿನಾಗ ಆಗಿತ್ತು 20 ವರ್ಷ ಅದು ಅಂತಂದರೂ ಸಹಿತ ಅವರು ಆರಾಮ್ ಮುಂದೆ ಲೈಫ್ ಲೀಡ್ ಮಾಡ್ತಾರೆ, ಏನೂ ಆಗಂಗಿಲ್ಲ ಅವರು. ಅದಕ್ಕೆ ನಾ ಹೇಳ್ತೇನೆ, ಕ್ಯಾನ್ಸರ್ ಬಗ್ಗೆ ಯಾರೂ ಧೈರ್ಯ ಕೆಡಬೇಡ್ರಿ, ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಈ ನೀವು ನನ್ನ ನೋಡಿ ಆದರೂ ಸಹಿತ ಅನ್ಕೋಬೋದು ಇವ್ರಿಗೆ ಕ್ಯಾನ್ಸರ್ ಆಗಿತ್ತೋ ಇಲ್ಲೋ ಅಂತಂತ.
1: ನಿಜ ಮೇಡಮ್, ನಿಜ. ಆ ಮುಖದಲ್ಲಿರುವಂತಹ ಲವಲವಿಕೆ ಅದೇ ಹೇಳುತ್ತೆ,
0: ಅದ ಹಂಗ ಅನಿಸ್ತದೆ. ಅದ್ರ ಸಲುವಾಗಿ ನಾ ಮೊನ್ನೆ ಮತ್ತೆ ನಾ ಒಂದ್ಸಲ ನಾ ವೇಣುಧ್ವನಿ ಒಳಗೆ ಕೊಟ್ಟು ಹೋಗಿದ್ದೇನೆ ಇಂಟರ್ವ್ಯೂ, ಆದರೂ ಮತ್ತೆ ಒಂದು ಆರ್ಟಿಕಲ್ ಬಂದಿತ್ತು ವಿಜಯ ಕರ್ನಾಟಕದ, ಇಷ್ಟೊಂದು ದೊಡ್ಡದು ಆರ್ಟಿಕಲ್ ಇತ್ತದ. ಮತ್ತು ಇಕ್ಕಿ ಕೊಟ್ಟಾಳ ಅಂತಂದ್ರೆ ನಾನು ನಮ್ಮದು ವೇಣುಧ್ವನಿ ಒಳಗೆ ಕೊಡೋದು ಇಂಟರ್ವ್ಯೂ ಮಾಡೋದು ಅಂತಂದು ಹೇಳಿ ಆಮೇಲೆ ವೇಣುಧ್ವನಿ ನಂಬರ್ ತೆಗೆದು ಮಾಡಿ ಆಮೇಲೆ ಅವರಿಗೆ ಮನೆ ಇಂಟರ್ವ್ಯೂ ಕೊಟ್ಟೆ. ಅವರು ಪಾಪ ಇಂಟ್ರೆಸ್ಟ್ಲೇ ಇಂಟರ್ವ್ಯೂ ತೊಗೊಂಡ್ರು ಬಿಡ್ರಿ. ಇದೇ ಸುದ್ದಿ ಹೇಳಿದ್ದು ಅಷ್ಟೇ, ಮತ್ತೇನಿಲ್ಲ, ಇಷ್ಟೇ ಆಗಿರೋದೇ ಇಷ್ಟೇ. ಮತ್ತು ಆಮೇಲಂತೂ ನನಗೆ ಯಾವುದು ಕ್ಯಾನ್ಸರ್, ಇದು ಕ್ಯಾನ್ಸರ್ದಿಂದ ನಿಮಗೆ ಈ ತ್ರಾಸ ಆಗಾಕತ್ತೈತಿ ಅನ್ನುವಂಥ ಯಾವುದೂ ಏನೂ ಘಟನೆಯೂ ಆಗಿಲ್ಲ, ಏನೂ ಇಲ್ಲ. ಮತ್ತು ನನಗೆ ಗುರುತಿರೋರು ಇದ್ದವರು ಯಾರು ಎಲ್ಲರೂ ಮಾಡಿಸ್ಕೊಂಡಾರಲ್ಲ, ಅವ್ರಿಗೂ ಸಹಿತ ಯಾರಿಗೂ ಏನೂ ಆಗಿಲ್ಲ. ಅವ್ರಿಗೆ ಮಕ್ಕಳ ಮದುವೆ ಮಾಡೋಕ್ಕೆ ತಯಾರಾಗತ್ತೆ ಆಗ್ಯಾರೀಗ ಒಬ್ಬಳು ನನ್ನ ಫ್ರೆಂಡ್. ಅದಕ್ಕೆ ಯಾರೂ ಹೆದರಬೇಡ್ರಿ, ಅಲ್ಲಿ ಭಾಳ ಜನ ಬಂದು ನನಗೆ ಕನ್ಸಲ್ಟ್ ಮಾಡ್ಯಾರ್ರಿ. ನಾ ಎಲ್ಲರಿಗೂ ಹೇಳಿದ್ದೇನೆ, ನಾ ಕೆಲಿನೊಳಗೆ ಮಾಡಿಸ್ಕೊಂಡೇನಿ. ಮತ್ತು ಅವರು ಬೆಂಗಳೂರು ಅಲ್ಲೇ ಇಲ್ಲೇ ಅಂತ ವಿಚಾರ ಮಾಡಕತ್ತಿದ್ರು, ಬ್ಯಾಡ್ರಿ ಕೆಲಿನ್ಯಾಗ ಮಾಡಿಸ್ಕೊರಿ, ನಾವು ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀವಿ, ನೀವು ಕೆಲಿನ್ಯಾಗ ಮಾಡಿಸ್ಕೊರಿ ಅಂತಂತ ಅಂತ ಹೇಳಿ. ಟ್ರೀಟ್ಮೆಂಟ್ನೊಳಗಂತೂ ಕೆಲಿ ಈಸ್ ದ ಫಸ್ಟ್ ಮೈ ಪ್ರಿಫರೆನ್ಸ್ ಹಂಗಂತಂತ ಹೇಳಿ.
1: ಖಂಡಿತ ಮೇಡಮ್, ತಮ್ಮ ಈ ಮಾತುಗಳು, ಈ ಒಂದು ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಅವರಿಗೆ ಬದುಕುವಂತಹ ಛಲವನ್ನ ಮೂಡಿಸ್ತು. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ಸ್ ಟು ಯು ವೇಣುಧ್ವನಿ, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೆಂಬರ್ಸ್ ಹೂ ಹೆಲ್ಪ್ಡ್ ಮೀ. ಎಲ್ಲರೂ ಭಾಳ ಇದು ಮಾಡಿದ್ದಾರೆ. ಮೇನ್ ಅಂತಂದರೆ ಏನು ರೀ, ನಮ್ಮದು ಒಂದು ಸ್ಪೀಚ್ ಇಲ್ರಿ ಯಾವಾಗ್ರೆ ಅಲ್ಲೇ ಕ್ಯಾನ್ಸರ್ ಹಾಸ್ಪಿಟಲ್ನಾಗ ನಾವು ಹೇಳ್ತೀವಲ್ಲ, ಹೇಳಿದ್ರೆ ಅವರಿಗೆ ಇದು ಕ್ಯಾನ್ಸರ್ ಅಂದರೆ ಏನು ತ್ರಾಸಿಲ್ಲ, ಎಲ್ಲ ನಮಗೆ ಎಲ್ಲ ಚಲೋ ಆಗ್ತೈತಿ ಅನ್ನುವಂಥದ್ದು ಒಂದು ಛಲ ಬರಲಿ ಅಂತಂತ ಹೇಳ್ತೀನಿ ನಾನು. ನಮ್ಮಂಥವ್ರು ನನ್ನ ಕರೆಸ್ರಿ ಅಂತಂತಲ್ಲ, ನಮ್ಮಂಥವ್ರು ಮತ್ತೆ ಬೇರೆ ಯಾರನ್ನು ಕರೆಸ್ರಿ. ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ನಾಗ ಒಂದು ಸ್ಪೀಚ್ ಇಡ್ರಿ ಯಾವಾಗಾರ 6 ತಿಂಗಳಿಗೆ ಒಂದ್ಸಲ, ಅಥವಾ ಯಾವುದೋ ಪೇಷಂಟ್ ಭಾಳ ಅಳ್ತಾ ಇದ್ದರೆ ಮಾಡ್ತಾ ಇದ್ದರೆ ನಮ್ಮನ್ನು ಕರೆಸ್ರಿ, ನಾವು ಅವ್ರಿಗೆ ಹೇಳ್ತೀವಿ. ಹೇಳಿ ಅವ್ರಿಗೆ ನಾವು ಕ್ಯಾನ್ಸರ್, ನಾವೆಲ್ಲ ಕ್ಯಾನ್ಸರ್ದವ್ರಿ, ನಾವು ಹಿಂಗಾಗೀವಿ ಅಂತಂದು ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಮುಂದಿನ ಲೈಫ್ ಲೀಡ್ ಮಾಡೋಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ.
1: ಸ್ನೇಹಿತರೆ, ಕ್ಯಾನ್ಸರ್ ಅನ್ನುವಂಥದ್ದು ಮಾರಣಾಂತಿಕ ಕಾಯಿಲೆ ಅಲ್ಲ, ಆದರೆ ನಿರ್ಲಕ್ಷ್ಯ ಬೇಡ. ಪ್ರಾಥಮಿಕ ಹಂತದಲ್ಲಿಯೇ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದು ಸಂಪೂರ್ಣವಾಗಿ ಗುಣಮುಖರಾಗಬಹುದು ಅನ್ನುವಂತಹ ಸ್ಫೂರ್ತಿದಾಯಕ ನುಡಿಗಳನ್ನು ಹೇಳಿದಂತಹ ಪ್ರೇಮಾ ಅಶೋಕ್ ಅಲತಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಇದು ಕೆ ಎಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: Attention all aspiring health leaders. Here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university, college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit CAHED JNMC Campus, Nehru Nagar, Belagavi or call 0831-244-444, extension 4327.
1: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 ಎಫ್ಎಂ ಕೆಎಲ್ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚಿಯಾ ಸೀಡ್ಸ್, ಚಿಯಾ ಬೀಜದ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರಿಮಠ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಎಸ್, ಇವತ್ತಿನ ವಿಷಯ ಚಿಯಾ ಸೀಡ್ಸ್ ಎಂದರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ.
2: ಇದು ಚಿಯಾ ಬೀಜ ಒಂದು ಪೌಷ್ಟಿಕವಾದಂಥ ಬೆಳೆ ಮತ್ತು ಇದನ್ನು ಎಣ್ಣೆ ಬೀಜಕ್ಕೆ ನಾವು ಸೇರಿಸಲಾಗಿದೆ. ಈ ಬೆಳೆ ಒಂದು ಪೌಷ್ಟಿಕ ಭರಿತ ಬೆಳೆ ಅಂತ ಹೇಳೇನು ಸಹಿತ ನಾವು ಕರೀಲಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಲ್ಯಾಮೇಸಿಯೆ ಅನ್ನುವಂಥ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಬೆಳೆ. ಇದು ಸಸ್ಯಶಾಸ್ತ್ರದ ಅನ್ವಯ ಪ್ರಕಾರ ಇದನ್ನು ಸಾಲ್ವಿಯಾ ಹಿಸ್ಪಾನಿಕಾ ಅಂತೇಳಿನೂ ನಾವು ಕರಿತೀವಿ. ಇದನ್ನು ಇದು ಪುರಾತನ ಬೆಳೆಯಾಗಿದ್ದು ಇದು ಮೆಕ್ಸಿಕೋ, ದಕ್ಷಿಣ ಮೆಕ್ಸಿಕೋ ಮತ್ತು ಗ್ವಾಟಿಮಾಲಾ ಹಾಗೂ ಇದರ ಉಗಮ ಸ್ಥಾನವಾಗಿದೆ. ಇದು ದಕ್ಷಿಣ ಅಮೆರಿಕಾ, ಪಶ್ಚಿಮ ಮೆಕ್ಸಿಕೋ ಹಾಗೂ ಪಾಶ್ಚಾತ್ಯ ಸಂಯುಕ್ತ ಸಂಸ್ಥಾನಗಳು ಸೇರಿದಂತೆ ಪ್ರಪಂಚದ ಇತರ ದೇಶಗಳಲ್ಲಿ ಆಹಾರ ಬೆಳೆಯಾಗಿ ಬೆಳೆಯಲಾಗ್ತದೆ ಸರ್. ಅದನ್ನು ಇದು ಇತ್ತೀಚಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಭಾಳಷ್ಟು ಒಂದು ಇದಕ್ಕೆ ಡಿಮಾಂಡ್ ಬಂದಿತ್ತು ತಿಳಿದ್ರೂ ತಪ್ಪಾಗಲಾರದು. ಇಲ್ಲಿ ಏನಾಗಿದೆ ಸರ್, ಮೈಸೂರಲ್ಲಿ ಸುಮಾರು 2014 ಅಲ್ಲಿ CFTRI ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಫುಡ್ ರಿಸರ್ಚ್ ಸ್ಟೇಷನ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ, ಅದಕ್ಕೆ CFTRI ಅಂತ ಹೇಳ್ತೀವಿ. ಆ ಸಂಸ್ಥಾದವ್ರು ಏನು ಮಾಡಿದರು, ಮೊಟ್ಟ ಮೊದಲು 2014 ಒಂದು ಪರಿಚಯ ಮಾಡೋ ಸಲುವಾಗಿ ಈ ಬೆಳೆನ ಆ ಭಾಗದಲ್ಲಿ ರೈತರಿಗೆ ಸ್ವಲ್ಪ ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರದಲ್ಲಿ ಕೊಟ್ಟಿದ್ರು. ತದನಂತರ ಈಗ ಅಲ್ಲಿ ಸುಮಾರು 1,000-2,000 ಎಕರೆ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಲ್ಲಿ ಅಷ್ಟೇ ಅಲ್ಲ ಸರ್, ಇದು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಆದಾಯ ತರುವಂಥ ಬೆಳೆ ಅಂತೇಳಿ ರೈತರಿಗೆ ಗಮನಕ್ಕೆ ಬಂತು. ಮೊದಲಿನ ಬೆಳೀತತಿಲ್ಲೋ ಅಂತ ನೋಡಿದ ತಕ್ಷಣ ರೈತರಿಗೆ ಏನಾಯಿತು, ಭಾಳಷ್ಟು ಬೆಳೆ ಚೆನ್ನಾಗಿ ಬಂತು. ಆಮೇಲೆ ಇದನ್ನು ಒಂದು ಮಾರ್ಕೆಟ್ ರೇಟು ಸಹಿತ ಭಾಳಷ್ಟು ಹೆಚ್ಚಿಗೆ ಇರೋದ್ರಿಂದ ಇತ್ತೀಚಲಾಗಿ ಎಲ್ಲ ರೈತರು ಅಲ್ಲಿ ಬೆಳೀತಾ ಇದ್ದಾರೆ ಮೈಸೂರು ಭಾಗದಲ್ಲಿ. ಆಮೇಲೆ ಈಗ ಸದ್ಯಕ್ಕೆ ಏನು ನೋಡಿದಾಗ ಬೀದರು, ಗುಲ್ಬರ್ಗ, ಆಮೇಲೆ ನಮ್ಮ ಬೆಳಗಾವಿ ಧಾರವಾಡ, ಬಾಗಲಕೋಟೆ ಭಾಗದಲ್ಲಿಯೂ ಸ್ವಲ್ಪ ಸ್ವಲ್ಪ ಜನ ರೈತರು ಬೆಳೀತಾ ಇದ್ದಾರೆ. ಆದರೆ ರೈತರು ಹಿಂಜರಿಕೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದನ್ನು ಮಾರ್ಕೆಟಿಂಗ್ ಎಲ್ಲಿ ತೋತಾರೆ ಏನಂತ ಹೇಳಿದಿಷ್ಟು ಒಂದು ಸ್ವಲ್ಪ ಹಿಂಜರಿಕೆ ಇರೋದ್ರಿಂದ ರೈತರಿಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಥರದ್ದು

0: ಇದರಲ್ಲಿ ನಾವು ಹೆಚ್ಚಾಗಿ ನೋಡಬೇಕಾದ್ರೆ ಒಂದು ಆಹಾರ ಧಾನ್ಯದಾಗ ನಾವು ಭತ್ತಕ್ಕ ಮತ್ತು ಗೋಧಿಗೆ ಅದರ ಹೋಲಿಸಿ ನೋಡಿದಾಗ ಈ ಚಿಯಾದಲ್ಲಿ ಬಹಳಷ್ಟು ಖನಿಜಾಂಶಗಳು ಬಹಳಷ್ಟು ಇದೆ ಸರ್. ಆಮೇಲೆ ಯಥೇಚ್ಛವಾಗಿ ಇದರಲ್ಲಿ ಒಂದು ಒಮೇಗಾ 3 ಅಂತಿದೆ. ಇದು ಎಲ್ಲಿ ಯಾರಿಗೆ ಸಿಗ್ತದೆ, ನಾನ್ ವೆಜಿಟೇರಿಯನ್ ಯಾರು ತಿಂತಿರ್ತಾರೆ ಅವ್ರಿಗೆ ಮಾತ್ರ, ಅಂದ್ರೆ ಮೀನು ತಿನ್ನೋರಿಗೆ ಸಿಗ್ತದೆ ಇದು, ನಮ್ಮ ವೆಜಿಟೇರಿಯನ್ ಸಸ್ಯಾಹಾರಿ ತಿನ್ನೋರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಚಿಯಾ ಬೀಜಕ್ಕೆ ಬಹಳಷ್ಟು ಈಗ ಸಸ್ಯಾಹಾರಿಗಳು ಬಹಳಷ್ಟು ಪ್ರಿಫರ್ ಮಾಡ್ತಾ ಇದ್ದಾರೆ ಈ ಬೆಳೆಯನ್ನು. ಹಾಗಾಗಿ ಈ ಒಮೇಗಾ ಎದಕ್ಕೂ ಹೆಲ್ಪ್ ಆಗ್ತದೆ ಅಂದ್ರೆ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಆಗಿರ್ಬೋದು, ಆಮೇಲೆ ನೆನಪಿನ ಶಕ್ತಿ, ಆಮೇಲೆ ಮ್ಯಾಗ್ನೀಸಿಯಮ್ಮು ಖನಿಜಾಂಶ ಕ್ಯಾಲ್ಸಿಯಂ ಇರೋದ್ರಿಂದ ಕಾಲು ಹರಿಯೋದು ಆಗಲಿ, ಅಥವಾ ಹೃದಯ ಕಾಯಿಲೆ ಇದ್ದವರು ಶುಗರ್ ಪೇಷಂಟ್ ಇದ್ದಾರೆ, ಒಂದು ಬಿ ಪಿ ಪೇಷಂಟ್ಗೆ, ಇದೆಲ್ಲದಕ್ಕೂ ಬಹಳಷ್ಟು ಒಂದು ಪೌಷ್ಟಿಕ ಭರಿತ ಆಹಾರ ಅಂತ ಹೇಳ್ಬೋದು. ಇದನ್ನು ಹೆಂಗೆ ತೊಗೋಬೇಕಂತ ಹೇಳಿದ್ರೆ, ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಈಗ ಜಿಮ್ಮಿಗೆ ಹೋಗ್ತಾ ಇರೋರು ಅಥವಾ ಕುಸ್ತಿ ಪಟುಗಳು, ಇದನ್ನೇನು ರಾತ್ರಿ ಹೊತ್ತು ಏನು ಮಾಡೋದು, ಒಂದು ಚಮಚೆ ನೀರಲ್ಲಿ ಒಂದು ಚಿಯಾ ಬೀಜನ್ನು ನೆನೆ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡಿದ್ದೆ ಆದರೆ ನಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೆಲಸ ಮಾಡುತ್ತೆ, ಆಮೇಲೆ ಬಿ ಪಿ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಹೊರಗೆ ಹಾಕುತ್ತೆ, ಆಮೇಲೆ ನಾವು ಏನಾದರೂ ತಿಂದಿದ್ರೆ ಎಣ್ಣೆ ಪದಾರ್ಥಗಳನ್ನು ಅದನ್ನು ಸಹಿತ ಹೊರಹಾಕಿ ಸಣ್ಣಗಾಗಲಿಕ್ಕೆ ಅಂದರೆ ವೇಟ್ ರೆಡ್ಯೂಸ್ ಮಾಡಲಿಕ್ಕೂ ಸಹಿತ ಭಾಳಷ್ಟು ಜನ ಇವತ್ತು ರೊಕ್ಕನ ಖರ್ಚು ಮಾಡ್ತಾ ಇದ್ದಾರೆ. ಆಮೇಲೆ ಸೌಂದರ್ಯವರ್ಧಕದಲ್ಲಿ ಸಹಿತ ಇದನ್ನು ನಾವು ಬಳಸ್ಬೋದಾಗಿದೆ. ಹೆಣ್ಮಕ್ಳು ಈಗ ಸೌಂದರ್ಯವರ್ಧಕದಲ್ಲಿ ಸಾಕಷ್ಟು ಖರ್ಚು ಮಾಡ್ತಾರೆ ಅಲ್ಲಿ ಇದಕ್ಕೆ ಹೋಗಿ. ಇದನ್ನು ನಾವು ಏನು ಮಾಡೋದು, ಚಿಯಾವನ್ನು ಸ್ವಲ್ಪ ಹಾಲಿನಲ್ಲಿ ಫ್ರಿಜ್ನಲ್ಲಿ ಇಟ್ಟುಬಿಟ್ಟು ಬೆಳಗ್ಗೆ ಎದ್ದಲ್ಲಿ ಪೇಸ್ ಮೇಲೆ ಹಾಕೊಂಡ್ಬಿಟ್ರೆ ಅದನ್ನು ಅಲ್ಲಿ ಚಿಯಾದ್ದು ಏನು ಪೌಷ್ಟಿಕಾಂಶಗಳು ಸ್ಕಿನ್ನಲ್ಲಿ ಹೋಗಿಬಿಟ್ಟು ಸೌಂದರ್ಯ ಸಹಿತ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿದೆ ಸರ್. ಹಾಗಾಗಿ ಇದಕ್ಕೆ ಬಹಳಷ್ಟು ಔಷಧ ಗುಣಗಳು ಬಹಳಷ್ಟು ಇದೆ.
1: ಅಂತಹ ಸಂದರ್ಭದಲ್ಲಿ ಚಿಯಾ ಬೆಳೆಯುವ ವಿಧಾನ, ಮೊದಲನೇದಾಗಿ ಸೂಕ್ತ ಕಾಲ ಮತ್ತು ಮಣ್ಣು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ
0: ಸರ್. ಇದು ಸೂಕ್ತ ಕಾಲ ಅಂತ ಹೇಳಿದ್ರೆ ಇದಕ್ಕೆ ಮೊನ್ನೆದ್ದು ಎಲ್ಲ ಸೀಸನ್ನಲ್ಲಿ ಅಂದರೆ ಎಲ್ಲ ಕಾಲದಲ್ಲಿ ಇದನ್ನು ನಾವು ಬೆಳಿಬೋದು. ಆದರೆ ಒಂದು ಏನಾಗ್ತದೆ ಅಂತ ಹೇಳಿದ್ರೆ, ಇದು ಬೆಳೆಯುವ ಹೊತ್ತಿನಾಗ ಅಂದರೆ ನಮ್ಮಲ್ಲಿ ಕೃಷಿ ಮೂರು ಸೀಸನ್ಗಳು ಬರ್ತವೆ ಸರ್. ಒಂದು ಖರೀಫ್ ಅಂತ ಹೇಳ್ತೀವಿ, ಹಿಂಗಾರು, ಮುಂಗಾರು ಮತ್ತು ಬೇಸಿಗೆ ಅಂತ ಬರ್ತವೆ. ಬಟ್ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಸ್ವಲ್ಪ ಮಳೆಯು ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಇದನ್ನು, ದ ಹಿಂಗಾರು ಏರಿಯಾದಲ್ಲಿ ಅಂದರೆ ಈಗ ಸೆಪ್ಟೆಂಬರ್ ತಿಂಗಳಿಂದ ಜನವರಿ ಫೆಬ್ರವರಿವರೆಗೂ ಈ ಬೆಳೆಯನ್ನು ನಾವು ಬೆಳಿಬೋದಾಗಿದೆ. ಅಂದರೆ ಯಾವುದೇ ಮಣ್ಣಿನಲ್ಲಿ ಸಹಿತ ಇದನ್ನು ಬೆಳಿಬೋದು ನಾವು, ಇದಕ್ಕೆ ಇಂಥದ್ದೇ ಮಣ್ಣು ಬೇಕಂತೇನಿಲ್ಲ. ಆದರೆ ರೈತರಿಗೆ ಏನಕ್ಕೆ ಪ್ರಶ್ನೆ ಬರ್ತದೆ ಅಂತ ಹೇಳಿದ್ರೆ, ಇದಕ್ಕೆ ಗೊಬ್ಬರ ಬೇಕೇನು ಕೇಳ್ತಾರೆ. ಸೊ ಗೊಬ್ಬರ ಬಹಳಷ್ಟು ಕಡಿಮೆ ಆಗ್ತದೆ. ಗೊಬ್ಬರ ಎಂಥ ಗೊಬ್ಬರಪ್ಪ ಅಂತ ಹೇಳಿದ್ರೆ, ಈ ತಿಪ್ಪಿ ಗೊಬ್ಬರ ಅಂತ ಹೇಳ್ತೀವಿ, ಅಂದರೆ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಅದ್ರ ಮೇಲೆ ಇದು ಬಂದ್ಬಿಡ್ತದೆ. ಅಂದರೆ ಇದು ಹೆಚ್ಚಾಗಿ ಇದನ್ನು ಆರ್ಗ್ಯಾನಿಕ್ದಾಗ ಬೆಳೆದ್ರಂತೂ ಇನ್ನೂ ಚಲೋ, ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದಾದ್ರೆ ಇನ್ನೂ. ಯಾಕೆಂದರೆ ಬೇರೆ ದೇಶಕ್ಕೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ಇದನ್ನು ನಾವು ಹೆಚ್ಚಾಗಿ ಯಾವುದೇ ಒಂದು ಪೆಸ್ಟಿಸೈಡ್ ಇಲ್ಲದೇ ಈ ಬೆಳೆಯನ್ನು ನಾವು ಎಲ್ಲ ಕಾಲದಲ್ಲಿನೂ ಮತ್ತು ಎಲ್ಲ ಮಣ್ಣಿನಲ್ಲೂ ಇದು ಬೆಳೆಯಬಹುದಂತ ಒಂದು ಚಿಯಾ ಬೆಳೆ.
1: ಸ್ನೇಹಿತರೆ, ಇದು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಬೀಜ, ಚಿಯಾ ಸೀಡ್ಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಡಾಕ್ಟರ್ ಸರ್, ಈಗ ಸೂಕ್ತ ಕಾಲ ಮಣ್ಣಿನ ಬಗ್ಗೆ ಮಾತನಾಡಿದ್ವಿ, ತಳಿಗಳು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ರೈತರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇದರಲ್ಲಿ ತಳಿಗಳು ಯಾವಿದಾವೆ ಅಂತ ಹೇಳಿ. ಈಗ ಇತ್ತೀಚಿನಾಗಿ ನಾವು ಅಭ್ಯಾಸ ಮಾಡಿದಂಗೆ ಕಳೆದ ಒಂದು 10 ವರ್ಷದಿಂದ ಸಹಿತ ನಾವು ನೋಡ್ತಾ ಇದ್ದೀವಿ, ಇದರಲ್ಲಿ ಅಂಥ ಯಾವುದೇ ಅಂದರೆ ಇದನ್ನು ಇಂಪ್ರೂವ್ಡ್ ತಳಿಗಳು ಅಂತ ಯಾವಿಲ್ಲ. ಈ CFTRI ಮಾಡಿದಂಥ ತಳಿಗಳು, ಮೆಕ್ಸಿಕೋದಿಂದ ಬಂದಂಥ ತಳಿಗಳು, ಬಿಳಿ ಮತ್ತು ಕರಿ ಚಿಯಾ ಬೀಜಗಳು ಅಂತ ಹೇಳ್ತೀವಿ, ಅದನ್ನೇ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ನಾವು ಸುಮಾರು 100 ಜನ ರೈತರಿಗೆ ಬೀಜಗಳನ್ನು ಕೊಡಲಾಗಿತ್ತು. ಅವರ ಒಂದು ಅಭಿಪ್ರಾಯ ಪ್ರಕಾರ ಈ ಬೆಳೆ ಚೆನ್ನಾಗಿ ಬರ್ತದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಎರಡೇ ತಳಿಗಳು ಇರು, ಬಿಳಿ ಮತ್ತು ಕರಿ ತಳಿಗಳು.
1: ಭೂಮಿ ಸಿದ್ಧತೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
0: ಹಾಂ ಸರ್, ಭೂಮಿ ಸಿದ್ಧತೆ ಅಂತ ಬಂದಾಗ ರೈತರು ಯೂಶ್ವಲಿ ಎಲ್ಲನೂ ಭೂಮಿಯನ್ನು ಹದವಾಗಿ ಮಾಡಿಕೊಂಡು ರೆಂಟಿ ಸಾಲ 2 ಸಾಲ ಪೂರ್ತಿ ಸಾಲಗಳನ್ನು ಬಿಟ್ಟು ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ರೈತರು, ಚೆನ್ನಾಗಿ ಒಂದು ಹದ ಮಾಡಿಕೊಂಡು ರೈತರಿಗೆ ಇದು ಮಾಹಿತಿ ಇರ್ತದೆ ಸರ್ ಎಲ್ಲನೂ ಹೆಂಗೆ ಭೂಮಿ ಸಿದ್ಧತೆ ಮಾಡ್ಬೇಕು ಅನ್ನೋದು. ಆ ಪ್ರಕಾರ ಅವರು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಬಿಟ್ಟು 2 ಪೂಟಿಗೆ ಸಾಲಿನ ಬಿಟ್ಟು ಅದರಲ್ಲಿ ಬೀಜಗಳನ್ನು ಹಾಕಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕು ರೈತರು ಅಂತ ಹೇಳಿದ್ರೆ, ಬೇರೆ ಬೀಜಗಳನ್ನು ಬಿತ್ತುವಂಗ ಈ ಬೀಜಗಳನ್ನ ಕೆಳಗೆ ಹೋಗುತ್ತೆ ಅಂದರೆ, ಭಾಳಷ್ಟು ಕೆಳಗಡೆ ಇಳಿತು ಅಂದರೆ ಈ ಬೀಜ ಹುಟ್ಟಲ್ಲ. ಆವಾಗ ರೈತರಿಗೆ ಏನು ಅನಿಸ್ತದೆ, ಬೀಜ ಸರಿ ಇಲ್ಲ ಅಂತ. ಅದಕ್ಕೆ ರೈತರು ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ, ಬೀಜಗಳನ್ನು ಬಿತ್ತುಕಿತ್ತ ಪೂರ್ವದಲ್ಲಿ ಮೇಲೇ ಬೀಳಬೇಕು ಬೀಜ, 1 ಸೆಂಟಿಮೀಟರ್ ಒಳಗನೆ, 1/2 ಸೆಂಟಿಮೀಟರ್ ಬಿದ್ದರೂ ಭಾಳ ಒಳ್ಳೆಯದು, ಅಷ್ಟು ಮೇಲೆ ಬೀಜ ಬೀಳಬೇಕು. ಅದು ಹೆಂಗೆ ಬೀಳಬೇಕು ಅಂತ ಹೇಳಿದ್ರೆ, ರೈತರು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೇರೆ ಟ್ರ್ಯಾಕ್ಟ್ರು ಅಥವಾ ಎತ್ತುಗಳೇ ಬಿತ್ತದೇ ಒಂದು 2 ಲೀಟ್ರ್ ಬಾಟ್ಲಿಯನ್ನು ತೆಗೆದುಕೊಂಡು ಮೇಲೆ ಕಟ್ ಮಾಡಿ ಅಲ್ಲಿ ಏನು ಮಾಡಬೇಕು, ಕೆಳಗಡೆ ತೂತ ತೆಗಿಬೇಕು ಡಬ್ಬನಲ್ಲೇ, ಆಮೇಲೆ 10 ಕೆಜಿ ಉಸುಕು, ಸಣ್ಣ ಉಸುಕು, ಆಮೇಲೆ 1 ಕೆಜಿ ಚಿಯಾ ಬೀಜ ನಾವು ಕೊಟ್ಟಂಥ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಟ್ಲಿಯಲ್ಲಿ ತೆಗೆದುಕೊಂಡು ಆ ಸಾಲೇನು ಬಿಟ್ಟಿರ್ತಾರೆ ಸಾಲಿನಲ್ಲಿ ರಂಗೋಲಿ ಬಿಟ್ಟಂಗೆ ಬಿಟ್ಕೋತ ಹೋಗ್ಬೇಕು, ಮೇಲೆ ಬೀಳಬೇಕು. ಇದೇ ಒಂದೇ ಕಂಡೀಷನ್. ಇದನ್ನು ಯಾರು ರೈತರು ಪಕ್ಕ ಮಾಡ್ತಾರೋ 4-5 ದಿವಸದಲ್ಲಿ ಬೀಜಗಳು ಜರ್ಮಿನೇಷನ್ ಆಗ್ತವೆ, ಆಮೇಲೆ ಬಹಳಷ್ಟು ಎಲ್ಲ ಬೀಜಗಳು ಹುಟ್ಟುತ್ತವೆ. ಅವತ್ತು ಹುಟ್ಟಿದ ನಂತರ ಏನು ಮಾಡಬೇಕು ರೈತರು, ಸುಮಾರು 15-20 ದಿವಸ ಆದ ಕೂಡಲೇ ಎಲ್ಲಿ ದಟ್ಟ

0: ಬಿತ್ತಿರ್ತದೋ ಅಲ್ಲಿ ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಚ್ಚುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅವಾಗ ಅರ್ಧ ಎಕರೆ ಮತ್ತು ಒಂದು ಎಕರೆ ಆಗ್ತದೆ ಅವ್ರಿಗೆ. ಹಿಂಗೆ ಇದನ್ನು ಬಿತ್ತು ವಿಧಾನ ಈ ಥರ ಮಾಡಿದರೆ ಬಹಳ ಒಳ್ಳೆಯದು.
1: ರಸಗೊಬ್ಬರಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ
0: ಸರ್? ಇಲ್ಲಿ ರಸಗೊಬ್ಬರಗಳಂತ ಹೇಳಿದ್ರೆ ನಾವು ಯಾವುದೂ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದೇ ಮಾಡೋದು ಒಳ್ಳೇದಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಏನು ಮಾಡ್ಬೇಕು ರೈತರು ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಸುಮಾರು 8-10 ಟನ್ ಚೆನ್ನಾಗಿ ಕಳ್ತಿದ್ದಿರ್ಬೇಕು. ಕೊಳ್ತಿದ್ದಲ್ಲ, ಕಳ್ತಿದ್ದು ಚೆನ್ನಾಗಿರುವಂಥ ಡಿಕಂಪೋಸ್ ಆಗಿರುವಂಥ ಕೊಟ್ಟಿಗೆ ಗೊಬ್ಬರನ ಒಂದು ಎಕರೆಗೆ ಸುಮಾರು 8-10 ಟನ್ ಹಾಕಿಬಿಟ್ಟು ಇದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಈ ಬೀಜ ನಾವು ಹೆಂಗೆ ಕೊಟ್ಟಿರ್ತೀವಲ್ಲ ಅದನ್ನು ಬಿತ್ಕೋತಿದ್ರೆ ಬಾವಳೆ ಸರ್. ಇದಕ್ಕೇನು ಅಂಥ ಬೇರೆ ಯಾವುದೇ ರಸಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ನಮ್ಗೆ ಯಾವುದೇ ರಾಸಾಯನಿಕ ಅಂಶವಾಗಲಿ ಅಥವಾ ರಾಸಾಯನಿಕ ಪೆಸ್ಟಿಸೈಡ್ ಆಗಲಿ ನಾವು ಯೂಸ್ ಮಾಡಲಿಕ್ಕೆ ರೈತರಿಗೆ ಹೇಳಲ್ಲ. ಹಾಗಾಗಿ ರೈತರು ಅಗದಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಇದೊಂದು ಬೆಳೆ ಅಂತ ಹೇಳ್ಬೋದು ನಾವು.
1: ಸ್ನೇಹಿತರೆ, ಚಿಯಾ ಸೀಡ್ಸ್, ಚಿಯಾ ಬೀಜಗಳು ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ್ ಅವರು. ಡಾಕ್ಟರ್ ಸರ್, ಈಗ ಸಸ್ಯ ತೆಳು ಮಾಡುವಿಕೆ ಬಗ್ಗೆ ಸ್ವಲ್ಪ ತಿಳಿಸಿ
0: ಸರ್. ಈಗಾಗಲೇ ನಾ ಹೇಳಿದಂಗೆ ಈ ಬೀಜಗಳು ಬಹಳಷ್ಟು ಚಿಕ್ಕದಿರೋದ್ರಿಂದ ನಾವು ಕೊಟ್ಟಂಥ ಬೀಜ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಹುಟ್ಟಿದ್ವು ಅಂತ ಹೇಳಿದ್ರೆ ಸುಮಾರು ದಟ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಮಾನ್ಯವಾಗಿ ಏನಾಗುತ್ತೆ, ಡಿಸ್ಟೆನ್ಸ್ ಕಡಿಮೆ ಆಗಿಬಿಟ್ಟು ಒಂದು ಆಹಾರದಲ್ಲಿ ಕಾಂಪಿಟೇಷನ್ ಆಗ್ತದೆ. ಓಕೆ ಓಕೆ. ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ ತಿಳು ಮಾಡ್ಬೇಕಂತ ಹೇಳ್ತೀವಿ. ಅಂದರೆ ರೈತರು ಸಾಮಾನ್ಯವಾಗಿ ಅದನ್ನು ಮಾಡ್ತಿರ್ತಾರೆ ಯೂಶ್ವಲಿ. ಅಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಗೇಣಿಗೊಂದು ಅಥವಾ ಚೌಟಿಗೊಂದು ಗಿಡ ಉಳುವಂಗೆ ಉಳ್ಕಿದ ಬೀಜಗಳನ್ನ ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಚ್ಚಿದ್ದೆ. ಆದರೆ ಒಂದು ಸಮನಾದ ನಮ್ಗೆ ಒಂದು ಎಕರೆಗೆ ಎಷ್ಟು ಬೆಳೆ ಬೇಕು ಅಥವಾ ಎಷ್ಟು ಸಸಿಗಳು ಬೇಕು ಅಷ್ಟು ಕುತ್ತಂಗೆ ಆಗ್ತದೆ ಸರ್. ಇದೇ ತಿಳುವಿಕೆ ಮಾಡ್ಬೇಕಂದ್ರೆ.
1: ಅಂತರ ಬೇಸಾಯದ ಬಗ್ಗೆ ಸ್ವಲ್ಪ ತಿಳಿಸಿ
0: ಸರ್. ಇದರಲ್ಲಿ ಅಂತರ ಬೇಸಾಯ ಅಂತ ಹೇಳಿದ್ರೆ ನಾವು ಬೀಜ ಹುಟ್ಟಿದ 30-40 ದಿವಸ ನಂತರ ಒಂದು ಎಡಿಕುಂಟಿ ಹೊಡೆದ್ರಂದ್ರೆ ಮಣ್ಣು ಎರಡೂ ಕಡೆ ಏರಿದಂತಾಗ್ತದೆ ಮತ್ತು ಕಳೆಗಳ ಬಾಧೆನೂ ಸ್ವಲ್ಪ ಕಡಿಮೆ ಆಗ್ತದೆ. ಹಂಗಾಗಿ ರೈತರು ಎಡಿಕುಂಟೆ ಯೂಸ್ ಮಾಡಿಕೊಂಡು 30 ಸೆಂಟಿಮೀಟ್ರ್ ಅಥವಾ 45 ಸೆಂಟಿಮೀಟ್ರ್ ಎಡಿಕುಂಟೆ ಇರ್ತದೆ ಅವ್ರ ಕಡೆ, ಅದನ್ನು ಯೂಸ್ ಮಾಡಿ ಅಂತರ ಬೆಳೆಯನ್ನು ಮಾಡ್ಬೋದು. ಬುಡಕ್ಕೆ ಮಣ್ಣು ಏರಿಸಿದಂಗೆ ಆಗ್ತದೆ, ಹಂಗಾಗಿ ಸಪೋರ್ಟ್ ಸಿಗ್ತದೆ ಸರ್.
1: ಆಮೇಲೆ ಕಳೆಗಳ ನಿಯಂತ್ರಣ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
0: ಹಾಂ ಸರ್. ಕಳೆಗಳ ನಿಯಂತ್ರಣ ಅಂತ ಬಂದಾಗ ಯಾವುದೇ ಒಂದು ನಾವು ಬೆಳೆ ಬೆಳೆದಾಗ ಕಳೆಗಳು ಬರೋದು ಸಹಜವಾಗಿ ಪ್ರಕೃತಿಯಲ್ಲಿ ಬಂದೇ ಬರುತ್ತೆ. ರೈತರು ಯೂಸ್ವಲಿ ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಕಾರ್ಮಿಕರ ಕೊರತೆ ಇರೋದ್ರಿಂದ ರೈತರು ಏನು ಮಾಡ್ತಾರೆ ಅಂದರೆ ಈ ವಿಡಿ ಸೈಡ್ ಅಂತ ಏನು ಹೇಳ್ತೀವಿ, ಹರ್ಬಿ ಸೈಡ್ ಅಂತ ಹೇಳ್ತೀವಿ, ಕಳೆನಾಶಕಗಳ ಮೊರೆ ಹೋಗ್ತಾರೆ. ಆದರೆ ಈ ಬೆಳೆಯಲ್ಲಿ ಮಾತ್ರ ನಾವು ಯಾವುದೇ ರೀತಿ ಕಳೆನಾಶಕವನ್ನು ಉಪಯೋಗ ಮಾಡಲಿಕ್ಕೆ ವರ್ಜಿರ್ತದೆ. ಅಂದರೆ ಉಪಯೋಗ ಮಾಡಬಾರ್ದು, ಇಲ್ಲಿ ಕೈಯಿಂದನೇ ತೆಗಿಬೇಕು ಅಥವಾ ಎಡಿಕುಂಟೆಯಿಂದ ಕಳೆಗಳನ್ನು ತೆಗಿಬೇಕು. ಸುಮಾರು 40 ದಿವಸ ಆದ ಕೂಡಲೇ ಈ ಬೆಳೆ ಚೆನ್ನಾಗಿ ಬಂದರೆ ಮುಂದೆ ಬಿಸಿಲಿನ ಕಿರಣ ಭೂಮಿಗೆ ತಾಗದೇ ಇರೋದ್ರಿಂದ ಕಳೆಗಳು ಹುಟ್ಟುವುದಿಲ್ಲ. ಹಾಗಾಗಿ 1 ಅಥವಾ 2 ಕಳೆಗಳನ್ನ ಕೈಲಿ ಅಥವಾ ಎಡಿಕುಂಟೆ ಹೊಡೆದು ತೆಗೆಯೋದು ಬಹಳ ಒಳ್ಳೆಯದು.
1: ನೀರಿನ ನಿರ್ವಹಣೆ ಕುರಿತು ಸ್ವಲ್ಪ ತಿಳಿಸಿ.
0: ಹಾಂ ಸರ್. ಈ ಬೆಳೆಯೊಳಗೆ ಬಹಳ ಇಂಪಾರ್ಟೆಂಟ್ ಏನು ಮಹತ್ವದ ಏನಪ್ಪ ಅಂತಂದ್ರೆ ನೀರು ಅತಿ ಕಡಿಮೆ ಬೇಕಾಗ್ತದೆ. ಕಡಿಮೆ ನೀರು ಹೆಂಗ್ ಕಬ್ಬಿಗೆ ಭತ್ತಕ್ಕೆ ಅಷ್ಟು ನೀರು ಬೇಕಾಗ್ತದೆ, ಹಂಗೆ ಇದಕ್ಕೆ ನೀರು ಬೇಕಾಗೋದಿಲ್ಲ ಬಹಳದ್ರೆ. ನಾವು ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ವಿ ರೈತರಿಗೆ ಅಂತಿದ್ರೆ ಹರಿ ನೀರು ಬೇಡ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಅಥವಾ ರೇನ್ ಪೈಪ್ ಇತ್ತಂದ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವಾಗ ನೀರು ಬೇಕಾಗಷ್ಟೇ ಕೊಟ್ಟಂಗೆ ಆಗ್ತದೆ. ಆಮೇಲೆ ನೀರು ಕಡಿಮೆ ಇದ್ರೂ ಸಹಿತ 1 ಇಂಚು ಅಥವಾ 1/2 ಇಂಚು ನೀರು ಇದ್ದವರು ಸಹಿತ 1 ಎಕರೆ 2 ಎಕರೆ ಚೀಯಾಗಳನ್ನ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹರಿ ನೀರು ಹಾಸಿದಾಗ ನಾವು ಬಿತ್ತಂಥ ಬೀಜು ಹರ್ಕೊಂಡು ಬೇರೆ ಕಡೆ ಹೋಗಿ ನಿಂದಿರ್ತದೆ ಸರ್. ಹಾಗಾಗಿ ಅದಕ್ಕೆ ನಾವು ಏನು ಹೇಳ್ತೀವಿ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಭಾಳ ಒಳ್ಳೆಯದು. ಇದನ್ನು ಮೈಸೂರಲ್ಲಿ ಆಲ್ರೆಡಿ ರೈತರು ಮಾಡ್ತಾಯಿದ್ದಾರೆ, ಸ್ಪ್ರಿಂಕ್ಲರ್ ಹೆಚ್ಚು ಮಾಡ್ತಾಯಿದ್ದಾರೆ. ಅಲ್ಲಿ ಜನ ಬಹಳಷ್ಟು 6-7 ಕ್ವಿಂಟಲ್ ತೆಗಿತಾರೆ ಸರ್ ಮೈಸೂರಲ್ಲಿ.
1: ಅಂತ ಸಂದರ್ಭದಲ್ಲಿ ಸಸ್ಯ ಸಂಸ್ಕರಣೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಸರ್ ನಾವು ಬೇರೆ ಬೆಳೆ ಹೋಲಿಸಿದಾಗ ಏನಾಗ್ತಾ ಇದೆ, ಕಳೆದ ನಾವು ಸುಮಾರು 20-30 ವರ್ಷದಿಂದ ರೈತರು ಬೇರೆ ಬೇರೆ ಏನು ಬೆಳೆ ಬೆಳೀತಾ ಇದ್ದಾರೆ, ಕಡಲೆ ಇರ್ಬೋದು, ಕಬ್ಬು, ಸೋಯಾಬೀನು ಯಥೇಚ್ಛವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಇವು ಕಳೆದ 20 ವರ್ಷದಿಂದ ಬೆಳೆಯೋದ್ರಿಂದ ಇವಕ್ಕೆ ಪೀಡೆ ಮತ್ತು ರೋಗಗಳು ಬಹಳಷ್ಟು ಬರ್ತಾ ಇದ್ದಾರೆ. ರೈತರು ಎಷ್ಟು ಖರ್ಚು ಮಾಡ್ತಾರೆ ಅಂದರೆ 1 ಎಕರೆಗೆ ಇಲ್ಲ ಅಂದರೆ 10-15,000 ರೂಪಾಯಿ ಬರೀ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ. ಆದರೆ ಇದೊಂದು ಬೆಳೆ ನಮಗೆ ವರದಾನ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೋಗ ಕೀಡೆ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಇದಕ್ಕೆ ಯಾವುದೇ ಪೀಡನಾಶಕ ಆಗಲಿ ಅಥವಾ ಪಂಜಿ ಸಡತ್ತೆ ಏನು ಹೇಳ್ತೀವಿ ಸಿಲಿಂಡರ್ ನಾಶಕವಾಗಲಿ ಸ್ಪ್ರೇ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಖರ್ಚು ರೈತರಿಗೆ ಕಡಿಮೆ ಬರ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೇರೆ ಆಡು ಎಮ್ಮಿ ಅಥವಾ ಮಂಗ್ಯಾನ ಕಾಟಿರ್ತದೆ, ಮಂಗಗಳ ಕಾಟಿರ್ತದೆ, ಅವು ಯಾವ ಇದನ್ನು ತಿನ್ನೋದಿಲ್ಲ. ಹಾಗಾಗಿ ಆಮೇಲೆ ಯಾರೂ ತುಡು ಮಾಡ್ಕೊಂಡು ಹೋಗೋದಿಲ್ಲ. ಇದು ಬಹಳಷ್ಟು ರೈತರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. 1, ಗೊಬ್ಬರ ಹಾಕೋದಿಲ್ಲ. 2, ಪೆಸ್ಟಿಸೈಡ್ ಸ್ಪ್ರೇ ಇಲ್ಲ. 3, ಆಡು ಮತ್ತು ಕುರಿ ತಿನ್ನಂಗಿಲ್ಲ. ಆಮೇಲೆ ಯಾರು ಕಳುವು ಮಾಡ್ಕೊಂಡು ಹೋಗಿ. ಹಾಗಾಗಿ ಇದು ರೈತರಿಗೆ ಭಾಳಷ್ಟು ಇವು ಲಾಭಗಳು ಭಾಳಷ್ಟು ಅದಾವೆ ಈ ಚಿಯಾ ಬೆಳೆಯಿಂದ.
1: ಸ್ನೇಹಿತರೆ, ಚಿಯಾ ಬೀಜದ ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ

0: ಮಾಡಿದ್ದು. ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಸರಿಗ ಈ ಚಿಯಾ ಬೀಜವನ್ನು ಉಪಯೋಗಿಸುವ ವಿಧಾನದ ಕುರಿತು ಸ್ವಲ್ಪ ತಿಳಿಸಿ.
1: ಸರ್, ಇದನ್ನು ಚಿಯಾ ಬೀಜ ಉಪಯೋಗಿಸಿದ ಮೊದಲ ನಾನು ಇದು ಇಳುವರಿ ಎಷ್ಟು ಬರುತ್ತೆ ಅನ್ನೋದು ಹೇಳ್ತೀನಿ.
0: ಖಂಡಿತ
1: ನಮಗೆ ಇಲ್ಲಿ ಇಳುವರಿ ಸುಮಾರು ನಾವು ನೋಡಿದಂಗೆ ಒಂದು ಎಕರೆಕ್ 5-6 ಕ್ವಿಂಟಲ್ ಇದ್ರ ಕೆಪಾಸಿಟಿ. ಈಗ ನಾವು ಕಬ್ಬು ಹೇಳ್ತೀವಿ 200 ಟನ್ ಬರ್ತದೆ ಒಂದು ಎಕರೆಕ್ ಅಂತ ಹೇಳ್ತೀವಿ. ತೆಗೆದವ್ರು ಹೋದವ್ರು ಆಮೇಲೆ 30 ಟನ್ ತೆಗೆದವ್ರು ಹೋದವ್ರು. ಹಂಗೆ ಇಲ್ಲಿ ಚಿಯಾದಲ್ಲಿ ಸಹಿತ ಇದ್ರ ಸಾಮರ್ಥ್ಯ ಎಷ್ಟಾಯ್ತು ಅಂದ್ರೆ ಒಂದು ಎಕರೆಕ್ 6 ಕ್ವಿಂಟಲ್ ಬರಬೇಕು. ಆದ್ರೆ ನಾವು ಕಳೆದ ವರ್ಷ ನಾವು ನೋಡಿದಾಗ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 3-4 ತೆಗೆದವ್ರು ಇದ್ದಾರೆ. ಆಮೇಲೆ ಸೌದತ್ತಿ ಭಾಗದ ಕೆಲವೊಬ್ಬ ಒಬ್ಬ ರೈತ ಇದ್ದಾನೆ ಮಂಜುನಾಥ್ ಕಾರ್ಯ ಅಂತ ಹೇಳಿ, ಅವರು ಕಳೆದ 8 ವರ್ಷದಿಂದ ಬೆಳೀತಾ ಇದ್ದಾರೆ. ಅವರು ಲಾಸ್ಟ್ ಟೈಮ್ ನಮ್ಮಲ್ಲಿ ಒಂದು 23 ಕ್ವಿಂಟಲ್ ಕೊಟ್ಟಿದ್ದಾರೆ ಅವರು 4 ಎಕರೆಗೆ. ಸೊ 4,18,000 ರೂಪಾಯಿ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಹಂಗಾಗಿ ಇದ್ರದ್ದು ಬಹಳಷ್ಟು ಲಾಭ ಅಂದ್ರೆ ಆದಾಯದ ನೋಡಿದಾಗ ಈ ಚಿಯಾ ಬೆಳೆದು ಒಂದು ಬಹಳಷ್ಟು ಲಾಭ ಇದೆ. ಅದಕ್ಕೆ ರೈತರು ಇದನ್ನು ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಾವು ಇದನ್ನು ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಇದ್ರೆ, ನಮ್ಮ ನಿಮಗೆ ಗೊತ್ತಿರೋ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರಿ ಅವರೊಂದು ಕನಸು ಏನಪ್ಪ ಅಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಒಂದು ಏನಾದರೂ ಲಾಭ ಆಗ್ಬೇಕು ಅಂತ ಹೇಳಿ ಕೃಷಿ ವಿಜ್ಞಾನ ಕೇಂದ್ರ ತೊಗೊಂಬಂದ್ರು.
0: ನಿಜ.
1: ಹಂಗಾಗಿ ನಾವು ಅವ್ರ ಹೇಳ್ಕೊಟ್ಟು ಹೋಗ್ಬೇಕಂತ ಹೇಳಿ ರೈತರಿಗೆ ಆದಾಯ ಹೆಚ್ಚು ಮಾಡಿಸಲು ಮುಂದೆ ಈ ಚಿಯಾ ಬೀಜವನ್ನು ರೈತರಿಗೆ ಸಹಿತ ಬೆಳಿಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅಂದರೆ ಇದರಿಂದ ಏನಾಗ್ತತಿ, ನಾವು ಮೈಸೂರಲ್ಲಿ ನೋಡಿದಾಗ ರೈತರನ್ನು ಸಹಿತ ನಾನು ಮೈಸೂರು ಕರ್ಕೊಂಡು ಹೋಗಿದ್ದೆ ಸರ್, ಒಂದು 10 ಜನ ರೈತರನ್ನ ಅಲ್ಲಿ ಯಾವ ಥರ ಬೆಳೀತಾರೆ, ಯಾವ ಥರ ಕಟಾವು ಮಾಡ್ತಾರೆ, ಮತ್ತು ಅವ್ರ ಸಂಸ್ಕರಣೆ ಯಾವ ರೀತಿ ಮಾಡ್ತಾರೆ, ಮಾರ್ಕೆಟಿಂಗ್ ಏನಿದೆ ನೋಡ್ಲಿಕ್ಕೆ ಸಹಿತ ಇಲ್ಲಿ ಭಾಗದಿಂದ ರೈತನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಮೈಸೂರಿಗೆ. ಹಂಗಾಗಿ ಇದನ್ನು ರೈತರು ಯಥೇಚ್ಛವಾಗಿ ಬೆಳೆದ ಇದನ್ನು ಲಾಭ ತೊಗೋಬೇಕು. ಯಾಕಂತ ಹೇಳಿದ್ರೆ ಇದು ಬರೀ 3.5 ತಿಂಗಳ ಬೆಳೆ ಬರುವಂಥದ್ದು ಬೆಳೆ. ಹಾಗಾಗಿ ಬಹಳಷ್ಟು ಕಬ್ಬಿಗೆ ನಾವು ಹೋಲಿಸಿ ನೋಡಿದಾಗ ಅಥವಾ ಇನ್ನಿತರ ತರಕಾರಿಗಳಿಗೆ ಹೋಲಿಸಿ ನೋಡಿದಾಗ ಖರ್ಚು ಬಹಳಷ್ಟು ಕಡಿಮೆ ಇದೆ, ಆದಾಯ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಆದರೆ ರೈತರಿಗೆ ಒಂದು ಗೊಂದಲ, ಇದನ್ನು ಯಾರು ತಗೋತಾರು?
0: ಹೌದು,
1: ಹಾಂ, ಎಲ್ಲ ಈಗಾಗಲೇ ಕಳೆದ ಸುಮಾರು ನಾವು 10 ವರ್ಷದಿಂದ ನೋಡ್ತಾ ಇದ್ದೀವಿ ಕೃಷಿಯಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಒಂದು ಮಾರುಕಟ್ಟೆ. ನಾವು ಯಾವಾಗ ಸಡನ್ನಾಗಿ ಬೆಳಿತೀವಿ, ಸೋಯಾಬೀನ್ ಬೆಳಿತೀವಿ, ಕಾಯಿಪಲ್ಲೆ ಬೆಳಿತೀವಿ, ಮಾರುಕಟ್ಟೆ ಒಮ್ಮೆ ಖುಷಿ ತಗ್ತೀವಿ ಕಾಣಿಸ್ತದೆ. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಬೈಬ್ಯಾಕ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ರೈತರಿಗೆ. ಒಂದು ಇದರ ಯಾವ ರೀತಿ ಮಾರುಕಟ್ಟೆ ಅಂದರೆ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು, ಅಂದರೆ ಒಪ್ಪಂದ ಕೃಷಿ ಅಂತ ಹೇಳಿ, ಒಪ್ಪಂದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಬಹಳಷ್ಟು ಬೆಳೆಯಲ್ಲಿ ಮಾಡಿದ್ದಾರೆ, ಕೆಲವೊಂದು ಕಡೆ ಸಕ್ಸಸ್ ಆಗಿದೆ, ಕೆಲವೊಂದು ಕಡೆ ಫೇಲ್ ಆಗಿದ್ದಾವೆ. ಆದರೆ ನಾವು ಈ ಸಂದರ್ಭದಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಪಾಲ್ ಟ್ರೇಡಿಂಗ್ ಕಂಪ್ನಿ ಅಂತೇಳಿ ಒಂದು MOU ಮಾಡ್ಕೊಂಡ್ಬಿಟ್ಟು ಅವರೇ ತಿರಿ ತೊಗೋಬೇಕು ಅನ್ನೋದಂಥದ್ದು ಒಂದು ಗುರಿ ಇಟ್ಟುಕೊಂಡು ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೀವಿ, ಈ ಒಂದು ಚಿಯಾ ಬೆಳೆದು. ಹಾಗಾಗಿ ಇದನ್ನು ಬೆಳೆದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಕೇಳ್ಕೊತೇನೆ ಈ ಸಂದರ್ಭದಲ್ಲಿ. ಇನ್ನು ಇದನ್ನು ನೀವು ಇದ್ರ ಉಪಯೋಗ ಯಾವ ರೀತಿ ಮಾಡ್ಬೇಕಂತ ಕೇಳಿದ್ರೆ, ಒಂದು ಇದನ್ನು ರಾತ್ರಿ ನಾವು ಚಿಯಾ ಬೀಜವನ್ನು 1 ಚಮಚೆ ನೆನೆ ಇಟ್ಟುಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಭಾಳಷ್ಟು ಲಾಭಗಳ ಇದನ್ನು ನಾವು ಕಾಣ್ಕೋಬೋದು. ಆಮೇಲೆ ಚಿಯಾ ಪುಡಿಂಗ್ ಅಂತ ಹೇಳ್ತೀವಿ, ಆಮೇಲೆ ಓಟ್ಸ್ ಮಾಡ್ಬೋದು, ಆಮೇಲೆ ಸಲಾದ್ಗಳಲ್ಲಿಯೂ ಸಹಿತ ಉಪಯೋಗ ಮಾಡ್ಬೋದು, ಜಾಮ್ಗಳಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಮೊಳಕೆ ಬರಿ ಸಹಿತ ಮೈಕ್ರೋಗ್ರೇನ್ಸ್ ಅಂತ ಹೇಳ್ತೀವಿ, ಹಂಗೆ ಮಾಡಿ ತಿನ್ಬೋದು. ಆಮೇಲೆ ಈಗ ಇತ್ತೀಚಿನ ನಾವು ನೋಡ್ಬೋದು ಇದರಲ್ಲಿ ಕೊಡ್ತಾ ಇದೆ ಸರ್, ಮದುವೆ ಸಮಾರಂಭದಲ್ಲಿ ಸಹಿತ ಶರಬತ್ತದಲ್ಲಿ ಹಾಕಿದ್ ಕೊಡ್ತಾ ಇದಾರೆ. ಆಮೇಲೆ ಚಿಯಾ ಬಿಸ್ಕಿಟ್ ಅದು ಬರ್ತಾ ಇದಾವೆ. ಆಮೇಲೆ ತಾವು ನೋಡಿರ್ಬೋದು ಇದರಲ್ಲಿ ರಿಲಯನ್ಸು ಮತ್ತು ಮಾರ್ಕೆಟ್ನಲ್ಲಿ ಡಿಮಾರ್ಟ್ನಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿರ್ತಾರೆ ಸರ್, ಇಷ್ಟೇ 200 ಗ್ರಾಮು 100 ಗ್ರಾಮು, ಸಾಕಷ್ಟು ಕಲರ್ಫುಲ್ ಇರ್ತದೆ, ಅದಕ್ಕೆ 400 ರೂಪಾಯಿ 500 ರೂಪಾಯಿ ಮಾರ್ತಾರೆ. ಸೊ ಅಷ್ಟೊಂದು ಡಿಮಾಂಡ್ ಇದೆ ಈ ಬೆಳೆಗೆ, ಚಿಯಾ ಬೆಳೆಗೆ. ಹಾಗಾಗಿ ಈ ಒಂದು ಬಹಳಷ್ಟು ಇದಕ್ಕೆ ಎಣ್ಣೆ ಬೆಳೆ ಮತ್ತು ಇದಕ್ಕೆ ಹೃದಯ ರೋಗಕ್ಕೆ ಭಾಳ ಒಳ್ಳೇದು ಸರ್, ಇದು ಹೃದಯ ರೋಗಕ್ಕೆ ಆಗಲಿ BP ಕಾಯಿಲೆ ಇರ್ಬೋದು ಅವಕ್ಕೆಲ್ಲ ಭಾಳಷ್ಟು ಒಳ್ಳೆಯದು ಬೆಳೆ ಇರೋದ್ರಿಂದ ಇದನ್ನು ಯಥೇಚ್ಛವಾಗಿ ರೈತರು ಬೆಳಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.
0: ಸರ್, ಪ್ರಾರಂಭದಲ್ಲಿ ತಾವು ಲಾಭಗಳ ಬಗ್ಗೆನೂ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ಈಗ ಚಿಯಾ ಬೀಜದಿಂದ ತಯಾರಿಸುವ ಮೌಲ್ಯವರ್ಧಿ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಹಾ ಸರ್,
0: ಎಸ್,
1: ಮೌಲ್ಯವರ್ಧಿತ ಉತ್ಪನ್ನಗಳಂದ್ರೆ ಸರ್ ಪುಡಿಂಗ್ ಅಂತ ಮಾಡ್ತಾರೆ ಸರ್, ಚಾಕ್ಲೇಟ್ ಅಂತ ಮಾಡ್ತಾರೆ, ಆಮೇಲೆ ಐಸ್ ಕ್ರೀಮ್ ಅಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಎಣ್ಣೆ ತಯಾರು ಮಾಡ್ತಾ ಇದ್ದಾರೆ, ಚಿಯಾ ಫಲೂದಾ ಅಂತ ಮಾಡ್ತಿದ್ದಾರೆ, ಸಾಕಷ್ಟು ಈಗಾಗಲೇ ಮಾರ್ಕೆಟಿಗೆ ಬಂದಿದ್ದಾವೆ ಸರ್, ಸಲಾಡ್ ಮಾಡ್ತಾ ಇದ್ದಾರೆ, ಈ ಎಲ್ಲ 10 ಹಲವಾರು ವಿಷಯಗಳನ್ನ ಅವರು ರೈತರು ಇದ್ರು ಮಾಡ್ತಾ ಇದ್ದಾರೆ ಸರ್.
0: ಸರ್, ಈಗ ಚಿಯಾ ಕೃಷಿಯಲ್ಲಿ ರೈತರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ?
1: ಹಾಂ ಸರ್, ಇಲ್ಲಿ ರೈತರು ಯೂಸ್ವಲಿ ಚಿಯಾ ಬೆಳೆಯುವಾಗ ಅವ್ರಿಗೆ ತಪ್ಪು ಏನು ಮಾಡ್ತಾರೆ ಅಂದ್ರೆ, ಒಂದೇದು ಬೀಜ ಬಹಳಷ್ಟು ಸಣ್ಣದಿರೋದ್ರಿಂದ ಅವನು ಎಷ್ಟು ಇಂಚ್ ನಾವು ಕೆಳಗೆ ಬಿತ್ತಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ.
0: ಎಸ್,
1: ಹಂಗಾಗಿ ರೈತರು ಏನು ಮಾಡ್ಬೇಕು, ನಾ ಈಗಾಗಲೇ ಹೇಳಿದಂಗೆ ಬಿತ್ತುಕಿತ್ತ ಪೂರ್ವದಲ್ಲಿ ಬಹಳಷ್ಟು ಕೆಳಗೆ ಹೋಗೋದೇನೆ, ಬೀಜ ಮೇಲೆ ಬಿದ್ದರೆ ಭಾಳ ಒಳ್ಳೆಯದು. ಇದು ಒಂದು ಬಹಳಷ್ಟು ರೈತರು ನೆನಪಿಡಬೇಕು. ಎರಡನೇ ಅಂಶ ಏನಪ್ಪ ಅಂತಿದ್ರೆ, ಯಾವುದೇ ಪೆಸ್ಟಿಸೈಡ್ ಆಗಲಿ ಅಥವಾ ಯಾವುದೇ ಗೊಬ್ಬರ ಆಗಲಿ ಇದಕ್ಕೆ ಬೇಕಾಗಿಲ್ಲ, ಹಾಕಿದರೆ ತಪ್ಪಲ್ಲ, ಬಟ್ ಎಷ್ಟು ಯೂಸ್ ಮಾಡದೇ ಇದ್ದರೆ ಭಾಳ ಒಳ್ಳೇದು. ಯಾಕಂತೇಳಿ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಸರ್, ಇವೆರಡು ಅಂಶಗಳನ್ನ ಅವ್ರು ನೆನಪಿನ ಇಟ್ಕೋಬೇಕು. ಆಮೇಲೆ ಕಳೆನಾಶಕಗಳ ಯೂಸ್ ಮಾಡಿದ್ದಂಥ ಪಂಪ್ ಇರ್ತದೆ, ಅದನ್ನೇ ಮತ್ತೆ ಸ್ಪ್ರೇ ಮಾಡಲಿಕ್ಕೆ ಉಪಯೋಗ ಮಾಡಬಾರ್ದು. ಕೆಲವೊಂದು ಟೈಮ್ಗೆ ಏನಾಗುತ್ತೆ,

0: ಮತ್ತೆ ಕಳೆನಾಶಕಿ ಯೂಸ್ ಮಾಡಿ ಒಂದು ಪಂಪ್ ಇಟ್ಟಿರ್ತಾರೆ, ಮತ್ತೆ ಅದರಲ್ಲೇ ತಗೊಂಡು ಮತ್ತೊಂದು ಸ್ಪ್ರೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಬೆಳೆ ನಾಶ ಆಗುವಂತ ಸಂದರ್ಭಗಳು ಬಹಳಷ್ಟು ನಾವು ನೋಡೀವಿ ಈಗಾಗಲೇ. ಹಂಗೆ ಅದು ಎರಡು ಅಂಶಗಳನ್ನ ಅವ್ರ ನೆನಪಿನಲ್ಲಿ ಇಟ್ಕೋಬೇಕು.
1: ಸರ್, ಉತ್ತಮ ಗುಣಮಟ್ಟದ ಚಿಯಾ ಬೀಜವನ್ನು ರೈತರು ಎಲ್ಲಿಂದ ಪಡೆಯಬಹುದು ಅದರ ಬಗ್ಗೆ ತಿಳಿಸಿ.
0: ಅದೇ ಸರ್, ನಾವು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಬೀಜಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಕಂಪ್ನಿ ಲಾಸ್ಟ್ ಇಯರ್ ನಾವು ರೈತರಿಗೆ ಫ್ರೀ ಆಗಿ ಕೊಟ್ಟಿವಿ ಬೀಜ, ಅಂದ್ರೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿಬಿಟ್ಟು. ಈ ವರ್ಷ ನಾವು ಏನ್ ಮಾಡ್ತಾ ಇದೀವಿ, ಸುಮಾರು 500-800 ರೂಪಾಯಿ ಪ್ರತಿ ಕೆಜಿ ಬೀಜಕ್ಕೆ, ಒಂದು ಎಕರೆ ಆಗುತ್ತೆ ಸರ್ ಒಂದು ಕೆಜಿ ಬೀಜಕ್ಕೆ, ನಾವು ಅದನ್ನ 800 ರೂಪಾಯಿ ತಗೊಂಡು ಅವ್ರಿಗೆ ಒಂದು ಕೆಜಿ ಬೀಜ ಕೊಡ್ತಾ ಇದೀವಿ ಸರ್.
1: ಈಗ ಇಲಾಖೆ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಚಿಯಾ ಕೃಷಿಗೆ ರೈತರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಏನಾದರೂ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ನಾವು ಈಗಾಗಲೇ ಕಳೆದ ವರ್ಷದಿಂದ ಸುಮಾರು ನಾನು ಎಲ್ಲೆಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ನಾನು ಕರೀತಾರೆ ಅಲ್ಲೆಲ್ಲನೂ ಸಹಿತ ನಾವು ಈ ಚಿಯಾ ಬಗ್ಗೆ ಕೃಷಿ ಇಲಾಖೆದವ್ರು ಇರ್ಬೋದು, ತೋಟಗಾರಿಕೆ ಇಲಾಖೆ ಜೊತೆ ಇರ್ಬೋದು, ಹೋದಂಥ ಸಂದರ್ಭದಲ್ಲಿ ಈ ಚಿಯಾ ಬಗ್ಗೆ ನಾನು ಹೇಳ್ತೀನಿ ಸರ್. ಟ್ರೈನಿಂಗ್ ತರಬೇತಿ ಕೊಡ್ತಾ ಇದ್ದೀವಿ. ಈಗ ಸಪೋಸ್ ಯಾವುದೇ ಒಂದು ಹಳ್ಳಿಯಲ್ಲಿ ಸಪೋಸ್ ಒಂದು 20-30 ಜನ ರೈತರು ರೆಡಿ ಆದರೆ ನಾವು ಅಲ್ಲಿ ಹೋಗಿಬಿಟ್ಟು ತರಬೇತಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಆಮೇಲೆ ಇನ್ನೊಂದು, ಯಾವುದೇ ಹಳ್ಳಿಯಲ್ಲಿ ರೈತರು ಬಹಳಷ್ಟು ಮುತುವರ್ಜಿವರ್ಸಿ ಮುಂದೆ ಬಂದರೆ ಅಲ್ಲಿ ಒಂದು 50 ಎಕರೆ ಅಥವಾ 100 ಎಕರೆ ಆದರೆ ಮಟೀರಿಯಲ್ಲೂ ಅಲ್ಲೇ ಕೊಡ್ತೀವಿ, ಅಲ್ಲಿಂದೇ ಮಟೀರಿಯಲ್ ನಾವು ಲಿಫ್ಟ್ ಮಾಡುವಂಥ ವ್ಯವಸ್ಥೆನೂ ಕಂಪ್ನಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು ಒಂದು 50 ಎಕರೆ ಅಥವಾ ಒಂದು 100 ಎಕರೆ ಆಯಿತು ಅಂದರೆ ಅದೇ ಹಳ್ಳಿಯಿಂದ ಅಲ್ಲೇ ರೆಗ್ಯುಲರ್ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಅವ್ರದ್ದು ಮಟೀರಿಯಲ್ ನಾವು ತಗೊಳ್ಳುವಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ, ಅವ್ರಿಗೆ ತೊಗೊಂಬಂದು ಕೊಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಪೇಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಅವ್ರು ಕೊಟ್ಟಂಥ ಗ್ರೇಡಿಂಗ್ ಅಂತ ಹೇಳ್ತೀವಿ, ಕ್ಲೀನಾಗಿ ಅವ್ರು ಕೊಡಬೇಕಾಗ್ತದೆ. ಭಾಳಷ್ಟು ಚಿಯಾ ಬೆಳೆಯಲ್ಲಿ ಎರಡು ಮುಖ್ಯವಾದಂಥ ಅಂಶಗಳು ತಾಕಿದ್ರಿ, ಒಂದು ಬಿತ್ತದು ಹೇಳಿದೆ, ಇನ್ನೊಂದು ಏನಪ್ಪ ಅಂದ್ರೆ ಕಟಾವು ಮಾಡು. ಕಟಾವು ಮಾಡುವ ಹಂತದಲ್ಲಿ ಈಗ ಭತ್ತ ಹೆಂಗೆ ಯಾವ ಥರ ಕೊಯ್ತಾರ ಆ ಥರ ಕೋದ್ಬಿಟ್ಟು ಅದನ್ನು ಡ್ರೈ ಮಾಡಿ ಮೇಲೆ ತಳಗೆ ತಾಡ್ಪತ್ರಿ ಹಾಸಿಬಿಟ್ಟು ಮೇಲೆ ಟ್ರ್ಯಾಕ್ಟರ್ ಹಾಸಿಬಿಟ್ರೆ ಆ ಚೀಲು ಚಿಯಾ ಬೀಜ ಒಂದು ಕಡೆ ಆಗ್ತದೆ, ಹೊಲಸು ಒಂದು ಕಡೆ ಆಗ್ತದೆ. ಇವೆರಡೇ ಕೆಲಸ ರೈತರು ಮಾಡುವಂಥ ಈ ಚಿಯಾ ಬೆಳೆಯಲ್ಲಿ, ಒಂದು ಬಿತ್ತದು ಒಂದು ಕಟಾವು ಮಾಡುದು. ಇವನ್ ನಾವು ಮೈಸೂರಲ್ಲಿ ರೈತರಿಗೆ ತೋರಿಸಿದ್ದೀನಿ, ಕಟಾವು ಮಾಡುವಂಥ ಯಂತ್ರವೂ ಬಂದಿದೆ. ಸುಮಾರು ನಿಮ್ಮ ತಮ್ಮ ಹಳ್ಳಿಯಲ್ಲಿ ಸುಮಾರು 50-60 ಎಕರೆ ಆ ಮಷೀನು ಸಹಿತ ನಾವು ತರಿಸಿ ಹೊಲದಲ್ಲೇ ಕಟಾವು ಮಾಡುವಂಥ ವ್ಯವಸ್ಥೆನೂ ಮಾಡ್ಬೋದು.
1: ಸರ್, ಬೀಜದ ಮಾರಾಟದ ಬಗ್ಗೆ ತಾವು ಆಲ್ರೆಡಿ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಡೀಪ್ ಡೌನ್ ಮಾಡೋಣ. ಅದರಲ್ಲಿ ರೈತರು ಚಿಯಾ ಬೀಜವನ್ನು ಮಾರಾಟ ಮಾಡುವಾಗ ಯಾವ ವಿಷಯವನ್ನು ಮುಖ್ಯವಾಗಿ ಗಮನಿಸಬೇಕು ಅದರ ಬಗ್ಗೆ ಸ್ವಲ್ಪ?
0: ಸರ್, ಒಂದು ಚಿಯಾ ಕಟಾವು ಆಗಲಿಕ್ಕೆ ಸುಮಾರು 3-3.5 ತಿಂಗಳು ತೋತು ಸರ್ ಟೈಮ್ ಇದು. ಅಂದ್ರೆ ಸರ್ ಹೇಳಿದಂಗೆ 90 ದಿವಸ ಹತ್ತಿದ್ರು, ಬಟ್ ಕೆಲವೊಂದು ಕಡೆ ಏನಾಗ್ತದೆ 3.5 ತಿಂಗಳು ನಾವು ಲಾಸ್ಟ್ ಟೈಮ್ ನೋಡಿವಿ, 3.5 ತಿಂಗಳು ಬೆಳೆಯೋದು. ಟೋಟಲ್ ಕಟಾವು ಮಾಡಿ ಬ್ಯಾಗಿಂಗ್ ಮಾಡ್ಲಿಕ್ಕೆ 4 ತಿಂಗಳಾಗುತ್ತೆ ಸರ್ ಇದು. ಅದಕ್ಕೆ ರೈತರು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಪೂರಾ ಒಣಗಿಸಿ ಅಂದ್ರೆ ಡ್ರೈ ಆಗಬೇಕು, 10-12% ಮಾಯಿಶ್ಚರ್ ಅಷ್ಟೇ ಉಳಿಬೇಕು ಅದರಲ್ಲಿ, ಅಷ್ಟು ಒಣಗಿಸ್ಬೇಕು. ಒಣಗಿಸಿದ ನಂತರ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನು ಕಟಾವು ಮಾಡಿದ ನಂತರ ನಾನು ಈಗಾಗಲೇ ಹೇಳಿದೆ, ತಡಪತ್ರೆ ಹಾಸಿ ಟ್ರ್ಯಾಕ್ಟರ್ ಹಾಸಿದ ನಂತರ ಮತ್ತೆ ಕೆಳಗಡೆ ಪ್ಯಾನ್ ಹಚ್ಚಿಬಿಟ್ಟು ಆ ಒಂದು ಚಾನಿಗೆ ತೊಗೊಂಡು ಅದನ್ನು ಸೋಸಬೇಕಾಗ್ತದೆ. ಸೋಸಿ ಕ್ಲೀನ್ ಮಾಡಿ ಅದನ್ನು ಗ್ರೇಡಿಂಗ್ ಮಾಡ್ಬೇಕು ಸರ್. ಅಂದ್ರೆ ಹೊಲಸಿದ್ದು ಬೇರೆ ಕಡೆ, ಸ್ವಚ್ಛದ್ದು ಒಂದು ಕಡೆ ಮಾಡಿಬಿಟ್ಟು ಅದನ್ನು ಏನು ಮಾಡ್ಬೇಕು, ಪ್ಲಾಸ್ಟಿಕ್ ಚೀಲ್ ಬರ್ತಾವೆ ಸರ್, 50 ಕೆಜಿ ಬ್ಯಾಗ್ ಬರ್ತವೆ, ಅದ್ರ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ, ಅಲ್ಲಿ ಸಕ್ಕರೆ ಚೀಲ ಅಂತ ಏನು ರೈತರು ಮಾತಾಡ್ತಾರೆ ಅದರಲ್ಲಿ ತುಂಬಿ 50 ಕೆಜಿ ಬ್ಯಾಗದ್ದ ನಮಗೆ ಕೊಡಬೇಕಾಗ್ತದೆ. ಬಟ್ ಕ್ಲೀನ್ ಮಟೀರಿಯಲ್ ಇರಬೇಕು. ಒಂದು ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ನೀರು ಹತ್ತಬಾರ್ದು. ಇದರಲ್ಲಿ ಏನಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ರೈತರು ನೆನಪಿಡಬೇಕಾಗಿದ್ದು, ಕಟಾವು ಬಂದ ಹೊತ್ತಿನಾಗ ಮಳೆ ಬರಬಾರ್ದು. ಅಂದ್ರೆ ಕಟಾವು ಅಂದ್ರೆ ಪೂರ್ತಿ ಭಾಳ ಡ್ರೈ ಆದ್ರೆ ರೈತರು ಏನು ತಿಕ್ಕೋದು, ಸಿಡಿತಾ ಹೊತ್ತಿ ಕೂತಾರೆ. ಬಟ್ ಸಿಡಿದಿಲ್ಲ, ಅದು ಸ್ವಲ್ಪ ಮಳೆ ಆದರೂ ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ನಾವು ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು, ಡಿಸೆಂಬರ್ದಲ್ಲಿ ಸಹಿತ ಈ ಬೆಳೆನ ಬೆಳಿಬೋದು. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಅಂಶ ಏನಪ್ಪ ಅಂದ್ರೆ ನೀರು ಹತ್ತಲ್ಲಂಗೆ ನೋಡ್ಕೋಬೇಕು. ಅದಕ್ಕೆ ನಾವು ಪ್ಲಾಸ್ಟಿಕ್ ಚೀಲ ತುಂಬಲಿಕ್ಕೆ ಹೇಳ್ತೀವಿ. ಗ್ರೇಡಿಂಗ್ ಮಾಡ್ಬೇಕು. ನಾವು ತೊಗೊಳಗೆ ಏನು ಮಾಡ್ತೀವಿ ಅಂತಿದ್ರೆ 1 ಕೆಜಿ ಒಂದು ಚೀಲಕ್ಕೆ 1 ಕೆಜಿ ಸೂಟ್ ಮಾಡ್ತೀವಿ ನಾವು. ಅಂದ್ರೆ ಅದರಲ್ಲಿ ಹೊಲಸು ಕಡ್ಡಿ ಕಸ ಇರುತ್ತೆ, ಅದನ್ನು 1 ಕೆಜಿ ನಾವು ಸೂಟ್ ಮಾಡಿ ತೊಗೋತೀವಿ. ಅದಕ್ಕೆ ರೈತರು ಏನು ಮಾಡ್ಬೇಕು, ತುಂಬುವಾಗನ 50 ಕೆಜಿ ಬದಲು 51 ಕೆಜಿ ಕೊಡ್ಬೇಕು. ಆಮೇಲೆ ಸಕ್ಕರೆ ಚೀಲ ಆದ್ರೆ ಅದು ಪ್ಲಾಸ್ಟಿಕ್ ಚೀಲ ಇತ್ತಂದ್ರೆ ಪ್ಲಾಸ್ಟಿಕ್ದು 200 ಗ್ರಾಮ್ ನಾವು ಡಿಡಕ್ಟ್ ಮಾಡ್ತೀವಿ. ಅದೇ ಗನಿ ಬ್ಯಾಗ್ ಇತ್ತಂದ್ರೆ 1200 ಗ್ರಾಮ್ ಡಿಡಕ್ಟ್ ಮಾಡಿ ರೈತರು ಕೊಡ್ತಾ ಇದೀವಿ.
1: ಸರ್, ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಚಿಯಾ ಬೀಜಕ್ಕೆ ಇರುವ ಬೇಡಿಕೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ಇದು ಇತ್ತೀಚಿನ ದಿನ ಕಳೆದ ಸುಮಾರು ಒಂದು 5-6 ವರ್ಷದಿಂದನೂ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಸರ್. ಇದಕ್ಕೆ ಎಲ್ಲೆತ್ತಿದ್ರೆ ಬೇರೆ ಬೇರೆ ದೇಶದಲ್ಲಿ, ಮೆಕ್ಸಿಕೋ ಇರ್ಬೋದು ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ, ಅಮೆರಿಕಾದಲ್ಲಿ ಇದರ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಮ್ಮಲ್ಲಿ ಸಹಿತ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಮತ್ತು ಬೀದರ್ದಲ್ಲಿ ವಾಸಿಯಲ್ಲಿ ಇದಕ್ಕೆ ಬಹಳಷ್ಟು ಡಿಮಾಂಡ್ ಇದೆ ಸರ್. ಅಲ್ಲೆಲ್ಲ ತಗೋತಾ ಇದ್ದಾರೆ ಈ ಬೆಳೆನ, ಬಹಳಷ್ಟು ಬೇಡಿಕೆ ಇದೆ. ಇದರ ರೇಟ್ ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ ರೈತರು ಗಮನಿಸಬೇಕು, ಬಂಗಾರ ರೇಟ್ ಹೆಂಗೆ ದಿವಸ ದಿವಸ ಹೆಚ್ಚಾ ಕಡಿಮೆ ಆಗ್ತಾ ಇರ್ತದೋ ಹಂಗೆ ಇದ್ರ ರೇಟು ಸಹಿತ ವೇರಿಯೇಷನ್ ಆಗ್ತಾ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದೀವಿ ರೈತರಿಗೆ. ಈಗ 10,000 ರೂಪಾಯಿಂದ 20,000 ವರೆಗೆ ನಾವು ಕಳೆದ ಒಂದು 5 ವರ್ಷದಿಂದ ರೇಂಜ್ ನೋಡಿದಾಗ ಆ ರೇಂಜ್ದಾಗ ಓಡಾಡ್ತಿರೋದು. ಕೆಲವೊಮ್ಮೆ 23,000 ಕ್ವಿಂಟಲ್ ಹೋಗಿದೆ, ಕೆಲವೊಮ್ಮೆ 25,000 ಕ್ವಿಂಟಲ್ ಹೋಗಿದೆ. ಆದರೆ ಬಹಳಷ್ಟು ಜನ ರೈತರು ಏನು ಮಾಡ್ತಾವೆ, ಅಷ್ಟು ಹೋಗ್ತಾ ತಿರುಗಿ ಕೊಡ್ತಿರ್ತಾರೆ. ಹಂಗೆ ಮಾಡ್ದೇನೆ ಒಂದು ಎವರೇಜ್ ರೇಟ್ ಬಂದಾಗ, ಸುಮಾರು 15,000-16,000 ಬಂದಾಗ ಕೊಟ್ಬಿಡೋದು ಭಾಳ ಒಳ್ಳೆಯದು. ಇಲ್ಲಾಂದ್ರೆ ಇಟ್ಕೊಂಡಿರ್ಬೋದು ಅವ್ರು, ಏನು ತೊಂದರೆ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, 13,000 ರೂಪಾಯಿ ಒಂದು ಕ್ವಿಂಟಲ್ಗೆ ನಾವು ಫಿಕ್ಸ್ ಮಾಡಿ ಅವ್ರಿಗೆ ಮಿನಿಮಮ್ 13,000 ರೂಪಾಯಿ. ಈ ಥರ ಯಾವ ಕಂಪ್ನಿಯವರು ಮಾಡಲ್ಲ, 13,000

0: ಮೊಮ್ಮು ಮ್ಯಾಕ್ಸಿಮಮ್ ಇತ್ತು ಸಪೋಸ್ 18,000 ಇತ್ತಂದ್ರೆ ಒಂದು 10% ಕಡಿಮೆ ಮಾಡಿ 17,000 ರೂಪಾಯಿ ಕ್ವಿಂಟಲ್ನು ನಾವು ತೊಗೋತಾ ಇದ್ದೀವಿ ಅಂದ್ರೆ ಆ ರೇಂಜ್ದಾಗ ನಾವು ತೊಗೋತೀವಿ. ಮಾರ್ಕೆಟ್ ರೇಟ್ ಕೆಲವು ರೈತರು ಏನಂತ ಸರ್ ನಮ್ಮ ಮಾರ್ಕೆಟ್ ರೇಟ್ ಇಷ್ಟು ಐತಲ್ಲ ಆತಾರ ಅದನ್ನು ಕೊಡ್ತಾ ಇದ್ದೀವಿ ನಾವು. ಫಿಕ್ಸ್ ಬೇಕಂದ್ರೆ 13,000 ರೂಪಾಯಿ ಫಿಕ್ಸ್ ಇಲ್ಲ ಸರ್ ನಮ್ಗೆ ಮಾರ್ಕೆಟ್ ರೇಟ್ ಬೇಕು ಅಂದ್ರೆ ಮಾರ್ಕೆಟ್ ರೇಟು ಕೊಡ್ತಾ ಇದ್ದೀವಿ 10% ಡಿಡಕ್ಟ್ ಮಾಡಿ ಅದನ್ನು ತೊಗೋತಾ ಇದ್ದೀವಿ. ಸಪೋಸ್ 19,000 ಇತ್ತ 18,000 20,000 ಇತ್ತ 19,000 ಅಂದರೆ ಕಂಪ್ನಿಯವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಆಮೇಲೆ ಆ ಥರದ ಸಾಲ್ಟಿಂಗ್ ಖರ್ಚು ಪ್ಯಾಕಿಂಗ್ ಖರ್ಚು ಮತ್ತು ಅವ್ರದ್ದು ಇರ್ತದೆ ಇಲ್ಲಿಂದ ಗುಜರಾತ್ಗೆ ಹೋಗ್ಬೇಕು ಅದಕ್ಕೆ ಅದನ್ನು 10% ನಾವು ಕಡಿಮೆ ಮಾಡಿ ತೊಗೋತಾ ಇದ್ದೀವಿ. ಇದು ರೈತರಿಗೆ ಅನುಕೂಲ ಆಗುತ್ತೆ ಸರ್.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಚಿಯಾ ಕೃಷಿ ಮಾಡಲು ಆಸಕ್ತಿ ಹೊಂದಿರುವ ರೈತರಿಗೆ ನಿಮ್ಮ ಪ್ರಮುಖ ಸಲಹೆಗಳು ಯಾವುವು ಅದರ ಬಗ್ಗೆ ತಿಳಿಸಿ.
0: ಮೊದಲನೇದಾಗಿ ಸರ್ ಈ ಚಿಯಾ ಬೆಳೆ ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡಬೇಕು. ಒಂದೇದು ಗಾಬರಿ ಆಗುವಂಥ ಬೆಳೆ ಅಲ್ಲ ಇದು, ಅಂದರೆ ಹಾಕಿರೆ ಬರ್ತೋ ಇಲ್ಲೋ ಅನ್ನುವಂಥ ಇದರಲ್ಲಿ ಮನಸ್ಥಿತಿಯಲ್ಲಿ ಇರ್ತಾರೆ ರೈತರು. ಭಾಷೆಗಳು ನಾವು ಹೋದಾಗ ಭಾಳಷ್ಟು ಜನ ಕೂತಿರ್ತಾರೆ, 50 ಜನ 60 ಜನ ಕೂತಿರ್ತಾರೆ. ನಾವು ಭಾಷಣ ಮಾಡಿತ್ತು ಎಲ್ಲ ತಕ್ಷಣ ಸಹಿತ ಮತ್ತು ಅವ್ರಿಗೆ ಒಂದು ಡೌಟ್ ಇರುತ್ತೆ ಇಲ್ಲಿ ಬರ್ತೋ ಇಲ್ಲೋ. ಹಾಗಾಗಿ ರೈತರಿಗೆ ಒಂದು ನಾ ಕಿವಿಮಾತು ಏನು ಹೇಳ್ತೀನಿ ಅಂದ್ರೆ ಇದು ಎಲ್ಲಿ ಬೇಕಾದ್ರೆ ನೀವು ಚಲಿ ಬರ್ರಿ ಬೀಸಿ ಹುಟ್ಟತಿ. ಹಾಗಾಗಿ ಬೆಳಿಗ್ಗೆ ಏನೂ ತೊಂದರೆ ಇಲ್ಲ, ಎಲ್ಲರೂ ಧೈರ್ಯದಿಂದ ಬೆಳೆಯುವಂಥ ಮನೋಭಾವ ಇಟ್ಕೊಳ್ರಿ. ಇದಕ್ಕೆ ನೀರು ಕಡಿಮೆ, ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಯಾವ್ದು ತಿನ್ನಂಗಿಲ್ಲ. ಹಾಗಾಗಿ ರೈತರು ಇದನ್ನ ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಮ್ಮ ಬೆಳಗಾವಿ ಜಿಲ್ಲೆಗೂ ಸ್ವಲ್ಪ ರೈತರು, ಈ ಮೈಸೂರು ಜಿಲ್ಲೆದವ್ರು ರೈತರು ಹೆಂಗೆ ಆದಾಯ ತೊಗೊಂಬಂದಾರ ಹಂಗೆ ನಮ್ಮ ಬೆಳಗಾವಿಗೂ ಸ್ವಲ್ಪ ರೈತ ಹಣ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
1: ಸ್ನೇಹಿತರೆ, ಏನಾಗಿತ್ತು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಸೀಡ್ಸ್ ಚಿಯಾ ಬೀಜದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರೇಮಠ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ ಫಲೋತ್ಪಾದನ ವಿದ್ಯಾಪೀಠ ಭಾಗ

ಕೇಂದ್ರ ನೆಮ್ಮದಿಗಿನ ಹನುಮಂಜನಾಥ್ ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಏನು ಎಲ್ಲ ತಿಳಿಸುವೆ, ಉತ್ತಮ ಗೀತೆಯೊಂದಿಗೆ ಸ್ವಾಗತಿಸುವೆ. ಅದನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ದಿಸ್ ಇಸ್ ನಮ್ಮ ಒಂದು ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ, ಆತ್ಮೀಯ ಸ್ನೇಹಿತರೆ, ನೆಮ್ಮದಿ. ಆ ನೆಮ್ಮದಿ ಸಿಗುತ್ತೆ, ಉತ್ತಮವಾದ ನೆಮ್ಮದಿ. ಮನೆ ಸ್ವಚ್ಛ ಮಾಡಿದ್ರ ನೆಮ್ಮದಿ. ಎಸ್, ಈಗ ಮನೆ ಸ್ವಚ್ಛ ಮಾಡಿ ಅಂತ ಹೇಳಿದ ತಕ್ಷಣ ಮಂಜು ಜಾತ್ರೆ ಇಲ್ಲ ಏನಿಲ್ಲ, ಯಾಕೋ ಮನೆ ಸ್ವಚ್ಛದ ಬಗ್ಗೆ ಮಾತನಾಡ್ತಿದ್ಯಾ? ನಾನು ಇಡೀ ಮನೆಯದ ಬಗ್ಗೆ ಹೇಳ್ತಾ ಇಲ್ಲ. ಆತ್ಮೀಯ ಸ್ನೇಹಿತರೆ, ಕ್ಲಟರ್ ಕ್ಲೀನಿಂಗ್ ಮಾಡಿದ್ರೆ ಸಿಗೋ ಸೈಕಲಾಜಿಕಲ್ ಬೆನಿಫಿಟ್ ಇದೆ, ಅದರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಅಷ್ಟು ಅರ್ಹನಿಲ್ಲ. ಆದರೆ ವೈಯಕ್ತಿಕ ಅನುಭವದ ಮುಖಾಂತರ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೆಯಲ್ಲಿ ಯಾವ್ದಾದ್ರು ಒಂದು ಕಾರ್ನರ್ ಅನ್ನ ಹಿಡಿದು ಯಾವತ್ತಾದ್ರೂ ನೋಡಿ, ಎಲ್ಲರಿಗೂ ಒಂದು ನೋವು, ಸಮಸ್ಯೆ, ದುಃಖ, ನಿಮಗೂ ಒಂದು, ನನಗೂ ಒಂದು, ನನಗೂ ಒಂದು, ನಿಮಗೂ ಒಂದು, ಆಲ್ ರೈಟ್. ಅಂತ ಸಂದರ್ಭದಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಸ್ಟೇಟಸ್ ನಲ್ಲಿ ದುಃಖದ ಸ್ಟೇಟಸ್ ಅನ್ನ ಹುಡುಕ್ಯಾಡಿ ಇಡೋಕಿತ್ತ, ಒಂದು ಕಾರ್ನರ್ ಆಫ್ ಯೋರ್ ಹೋಮ್ ಸ್ವಚ್ಛ ಮಾಡಿದ್ರ, ಡಿಕ್ಲಟರ್ ಮಾಡಿದ್ರ, ಬಟ್ಟೆ ಗಡಿ ಮಾಡಿ ಇಟ್ಟರನ್ನು ಆರಾಮ ಅನ್ಸುತ್ತೆ. ಎಸ್, ಇದು ಬರೀ ನನ್ನ ವೇಣು ದುನಿಯ ಕುಟುಂಬದಲ್ಲಿರೋ ಮಹಿಳೆಯರಿಗೂ ಗೊತ್ತಾಗಿರಬಹುದು. ಯಾವತ್ತೂ ಅವರು ಮನೆ ಕೆಲಸ ಮಾಡಾದ ತಕ್ಷಣ ಸಿಗೋ ನೆಮ್ಮದಿ, ಅದಾದ ತಕ್ಷಣ ಸೀರಿಯಲ್ ನೋಡೋ ಮಜಾನೇ ಬೇರೆ, ಹೌದಲ್ವಾ? ಸೊ ಸ್ನೇಹಿತರೆ, ಇವತ್ತಿನ ವಿಷಯ ಇದೆ, ಹಾಡನ್ನ ಕೇಳಿ ಮಜಾ ಮಾಡಿ.

नमस्कार, नानु रोहित सिंह, IAS प्रोबेशनरी डेप्यूटी डायरेक्टर डिपार्टमेंट ऑफ टूरिज्म बेळगावी। बेळगावी जिल्ले समस्त नागरिकरिगू विश्व प्रवासोद्यम दिनाचरणे शुभाशयगळु। टूरिज्म केवल साइट सीइंग मात्रवल्ल, नम्म इतिहास, संस्कृति मत्तु प्रकृतियन्नु विश्वक्के परिचयिसुव प्रमुख माध्यम। ಐತಿಹಾಸಿಕ ಕೋಟೆಗಳು, ದೇವಾಲಯಗಳು ಮತ್ತು ವಾಟರ್ಫಾಲ್ಸ್ ಹೊಂದಿರುವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ಗೆ ಅಪಾರ ಅವಕಾಶಗಳಿವೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಗರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಬೆಳಿಗ್ಗೆ 6:30 AM ಹೆರಿಟೇಜ್ ಮ್ಯಾರಥಾನ್. ಈ ಮ್ಯಾರಥಾನ್ ನಗರದ ಪ್ರಮುಖ ಟೂರಿಸಂ ಸೈಟ್ಸ್, ಕಾಂಗ್ರೆಸ್ ವೆಲ್, ಮಿಲಿಟರಿ ಮಹಾದೇವ್ ದೇವಸ್ಥಾನ, ವರ್ಲ್ಡ್ ಇನ್ ಫಸ್ಟ್ ಪೋಸ್ಟ್ ಮ್ಯಾನ್ ಸ್ಟ್ಯಾಚು, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮತ್ತು ಐಕಾನಿಕ್ ಬೆಳಗಾವಿ ಫೋರ್ಟ್ ಮಾರ್ಗವಾಗಿ ಸಾಗಲಿದೆ. ಬೆಳಿಗ್ಗೆ 10 AM ಕಲ್ಚರಲ್ ಪ್ರೋಗ್ರಾಂ, ಕುಮಾರಗಂಧರ್ವ ಆಡಿಟೋರಿಯಂನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಟೂರಿಸಂ ಬೆಳಗಾವಿಯಿಂದ ಲೋಕಲ್ ಲೆವೆಲ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತದೆ ಹಾಗೂ ಗ್ರಾಮೀಣ ಇಕನಾಮಿಗೆ ಬಲವರ್ಧನೆ ದೊರೆಯುತ್ತದೆ. ನಮ್ಮ ಟೂರಿಸ್ಟ್ ಸ್ಪಾಟ್ಸನ್ನು ಕ್ಲೀನ್, ಸೇಫ್ ಮತ್ತು ಈಕೋ ಫ್ರೆಂಡ್ಲಿಯಾಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವೆಲ್ಲ ಒಂದಾಗಿ ಬೆಳಗಾವಿಯನ್ನು ಒಂದು ಪ್ರೀಮಿಯರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ರೂಪಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.

ಸೂಪರ್ಹಿಟ್ಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಗೊತ್ತಾಯ್ತಲ್ಲ ನಿಯ ಸ್ನೇಹಿತರೆ, ನೆಮ್ಮದಿ ಸ್ವಚ್ಛತೆಯಿಂದ. ಎಸ್, ಈ ಸ್ವಚ್ಛತೆಯಿಂದ ಸಿಗುತ್ತೆ ನೆಮ್ಮದಿ. ಎಷ್ಟೋ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ ಸ್ವಚ್ಛತೆಯಲ್ಲಿದ್ದಾರೆ ದೇವರು. ಸೊ ಸ್ನೇಹಿತರೆ, ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ. ಅಂತ ಸಂದರ್ಭದಲ್ಲಿ ನನಗೂ ಒಂದು ಕಷ್ಟ ನಿಮಗೂ ಒಂದು ಕಷ್ಟ ಅಂತ ನಾನು ಹೇಳಿದೆ. ಆ ಕಷ್ಟಕ್ಕೆ ತಕ್ಕಂತೆ ದುಃಖದ ಸ್ಟೇಟಸ್ ಅನ್ನ ಹುಡುಕಾಡಿ ಇಡೋಕ್ಕಿಂತ ಒಳ್ಳೆ ಒಂದು ಮನೆಯಲ್ಲಿ ಒಂದು ಕಾರ್ನರ್ ಅನ್ನ ತಗೊಂಡು ಆ ಕಾರ್ನರ್ ಅನ್ನ ಸ್ವಚ್ಛಗೊಳಿಸಿ ತಲೆ ರಿಲ್ಯಾಕ್ಸ್ ಅನ್ಸುತ್ತೆ. ಆತ್ಮೀಯರೇ, ವೈಯಕ್ತಿಕ ಅನುಭವ ಇದು ನಂದು. ನಮ್ಮಮ್ಮ ನನ್ನ ಹಿಂದೆ ಬೀಳ್ತಾಳ, ಅಯ್ಯೋ ಪಾಯ್ಕಾಣೆ ಸಾಫ್ ಮಾಡ, ಅಯ್ಯೋ ಹೊರಗಿನ ಸಾಫ್ ಮಾಡ, ಅದನ್ನ ಸಾಫ್ ಮಾಡಿ, ಇದನ್ನ ಸಾಫ್ ಮಾಡು, ಫ್ಯಾನ್ ಬ್ಲೇಡ್ ಸಾಫ್ ಮಾಡು ಮಂಜುನಾಥ ಅಂತ ಹೇಳ್ತಾನೆ. ಯಾಕವ್ವ ಬಿದ್ದಿ ಆರಾಮ್ ಟಿ ವಿ ನೋಡ್ಕೋತ ಕುಂದೋನು ಅಂತ. ಆದರೆ ಆತ್ಮೀಯ ಸ್ನೇಹಿತರೆ, ಒಂದು ಪುಸ್ತಕದಲ್ಲಿ ಈ ಲೈನ್ ಅನ್ನು ಓದಿದ ತಕ್ಷಣ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಆ್ಯಂಡ್ ಅಲ್ಲೇ ಬಂತು ನೋಡಿ ನನ್ನ ತಲೆಯಲ್ಲಿ ಒಂದು ವಿಚಾರ, ನಡಿಯಪ್ಪ ನಮ್ಮ ಮಮ್ಮಿ ಇಷ್ಟು ಹೇಳತ್ತಾಳು, ಹೋಗಿ ಮಾಡೋಣ. ಜಸ್ಟ್ ಫ್ಯಾನ್ ಕ್ಲೀನ್ ಮಾಡಿದೆ, ಜಸ್ಟ್ ಬಾತ್ರೂಮ್ಸ್ ಕ್ಲೀನ್ ಮಾಡಿದೆ, ಆಹಾ ಒಂಥರದ ಕಾನ್ಫಿಡೆನ್ಸೇ ಬೇರೆ ಬಂತು. ತಲೆ ಏಕ್ದಮ್ ಫ್ರೆಶ್ ಆಯಿತು, ತಲೆಯಾಗ ಏನೋ ಒಂದು ಸುಡು ಸುಡು ಓಡಾಕತ್ತಿತ್ತು, ಅದು ಗಾಯವಾಯಿತು. ಆತ್ಮೀಯರೇ, ಇಲ್ಲೇ ಒಂದು ಪಾಯಿಂಟ್ ಬಂತು. ನಾನಂದೆ ನಮ್ಮ ವೇಣುಧ್ವನಿಯ ಕುಟುಂಬದ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮ ಮಾಡಿಯೇ ತಗೊಂಡು ಬರೋಣ ಅಂತ. ದ್ಯಾಟ್ ಈಸ್ ವೈ ನಾನು ಹೇಳ್ತಾ ಇದ್ದೇನೆ, ಸ್ವಚ್ಛತೆ ಇಲ್ಲಿದೆ ಒಂದು ವಿಭಿನ್ನ ರೀತಿಯ ನೆಮ್ಮದಿ. ಆ ನೆಮ್ಮದಿ ನಿಮಗೆ ಬೇಕೇನ್ರಿ, ಪಾವು ಪಾವು ಕಿಲೋ ಪಾರ್ಸಲ್ ಮಾಡ್ತೇನೆ ನಾನು. ನೀವು ನಿಮ್ಮ ಮನೆ ಯಾವುದಾದ್ರು ಒಂದು ಕಾರ್ನರ್ನ ಕ್ಲೀನ್ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಧ್ವನಿ 90.4 FM KLEಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನೆಮ್ಮದಿ ಬೇಕಾ, ಮನೆ ಸ್ವಚ್ಛಗೊಳಿಸಿ. ಆತ್ಮೀಯರೇ, ಜಾತ್ರೆ ವರ್ಷಕ್ಕೆ ಒಮ್ಮೆ, ಹಬ್ಬದಕ್ಕಿಂತ ಮುಂಚೆ ನೀವು ಮನೆ ಕ್ಲೀನ್ ಮಾಡಾದ ತಕ್ಷಣ ಆರಾಮಿಸೋದಲ್ರೆ. ನಾನು ಇವತ್ತಿನ ವಿಷಯ ಅದಂತ ಹೇಳ್ತಲ್ಲ, ಅದನ್ನು ನೀವು ಸಾಂಪ್ರದಾಯಿಕವಾಗಿ ಏನು ಮಾಡ್ತೀರಿ ಮಾಡಿ, ಅದನ್ನು ಬಿಟ್ಟು ಈ ಕಡೆ ಬನ್ನಿ. ಸೈಕಲಾಜಿಕಲಿ ಬಹಳಷ್ಟು ಲಾಭಗಳಿದೆ ಅಂತ ನಾನು ನೋಡಿದೆ. ಬಹಳಷ್ಟು ದೊಡ್ಡ ವ್ಯಕ್ತಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ. ನಾನು ಅದೇ ವಿಚಾರ ಮಾಡಿದೆ. ಯಾರೋ ಒಬ್ಬ ವ್ಯಕ್ತಿ ಇದಾದ್ರೆ ಇನ್ಸ್ಟಾಗ್ರಾಮ್ ರೀಲ್ ಅನ್ನು ನೋಡಿದೆ, ನಿಮಗೆ ಯಶಸ್ಸು ಬೇಕಾ, ನೀವು ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಚಾದರ ಗಡಿ ಮಾಡಿ ಇಡ್ರಿ ಅಂತ. ಈ ಥರ ಏನೈತಿಯೋ ಅಂತ ನಾನು ವಿಚಾರ ಮಾಡಿದೆ. ಬದಲಾವಣೆ ಆಗುತ್ತೆ ಆತ್ಮೀಯ ಸ್ನೇಹಿತರೆ. ಯಾದ ಹಂಗೆ ಬುಕ್ ಅಂತ ಬರಬಾರ್ದ್ರಿ ಆತ್ಮೀಯ ಸ್ನೇಹಿತರೆ. ತಮ್ಮ ಚಾದರು ತಮ್ಮ ತೆಲ್ದುಮ್ ಎಲ್ಲ ಜಾಡಿಸಿ ಕರೆಕ್ಟಾಗಿಟ್ಟು ಗಡಿ ಮಾಡಿ ಬಂದರೆ ಮುಂಜಾನೆದ ಫಸ್ಟ್ ಕೆಲಸ ಅದೇ. ಆ ಫಸ್ಟ್ ಕೆಲಸ ನೀವು

0: நீங்க கேட்டா ஹைதராபாத்ல காவியா மொட்டமொதல ரேடியோ கேந்திரா வேணும்பனி 90.4 FM KLE கனசோ நம்ம வந்துக்கு நாவு ஸ்பெஷல் கார்யக்ரமதல்ல இருந்தாரு மஞ்சுநாத் பை
1: இதின கார்யக்ரமதல்ல பாவ பாவ கிலோ நிம்மதி எல்லி சிகுத்தே ನಿಮ್ಮ ಮನೆ ಕಾರ್ನರ್ ಕ್ಲೀನ್ ಮಾಡಿದರೆ ಸಿಗುತ್ತೆ ಅಂತ ಹೇಳಿದೆ. ಮುಂಜಾನೆ ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ಮೊಬೈಲ್ ಅಲ್ಲ, ಚಾದರನ ಗಡಿ ಮಾಡಿ ಇಡಿ. ಏಕೆಂದ್ರೆ ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ರೀಲ್ ನಲ್ಲಿ ನೋಡಿದೆ, ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ, ಯಶಸ್ಸು ಬೇಕು ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ಎದ್ದ ತಕ್ಷಣ ಚಾದರ ಗಡಿ ಮಾಡಿ. ಇದರಿಂದ ನಿಮ್ಮ ದಿನದ ಮೊದಲನೇ ಕೆಲಸ ಶಿಸ್ತಿಂದ ಆಗಿರುತ್ತೆ, ಡಿಸಿಪ್ಲಿನ್ ಆಗಿರುತ್ತೆ. ಸೊ ಅದಾಯ್ತು. ಆದ್ರೆ ನಾವೇನ್ ಮಾಡ್ತೇವೆ, ಮೊಬೈಲ್ ತಿಕ್ಕಾಡ್ ಕುಂತ್ಕೊಂಡಿರ್ತೇವೆ. ನಿನ್ನೆ ರಾತ್ರಿ ಲಾಸ್ಟ್ ಮೆಸೇಜ್ ಅಕ್ಕಿಂದ ಬಂತೋ ಇಲ್ಲೋ ಅಂತ ನೋಡ್ತಿರ್ತೇವೆ ಅಂದಂಡಿ ಇಡೋಣ. ಆತ್ಮೀಯ ಸ್ನೇಹಿತರೆ ನೋಡಿ, ನಾನು ನಮ್ಮ ತಾಯಿ ನನ್ನ ಹಿಂದೆ ಬೀಳ್ತಿರ್ತಾಳ, ಅದನ್ನು ಸಾಫ್ ಮಾಡಿ, ಇದನ್ನು ಸಾಫ್ ಮಾಡ, ಅದನ್ನ ಅಲ್ಲಿ ಗಡಿ ಮಾಡಿಡು, ಇದನ್ನ ಇಲ್ಲಿ ಗಡಿ ಮಾಡಿಡು, ಸಾಕ್ಸ್ ಯಾಕೆ ಅಲ್ಲಿ ಒಗ್ದು ಇನ್ಯಾಕೆ ಅಲ್ಲಿ ಒಗ್ದು. ನಾನು ಒಂದಿನ ವಿಚಾರ ಮಾಡಿದೆ, ಏನೋ ಅಂತೆಲ್ಲ ಓಡಾಕತ್ತಿತ್ತು. ನಡೀರಿ ಮಮ್ಮಿ ಇಷ್ಟು ಹೇಳತ್ತಾಳ, ಕೆಲಸದವ್ರದಾರ ಆತ್ಮೀಯ ಸ್ನೇಹಿತರೆ, ಆ ಒಂದು ಬಾತ್ರೂಮ್ ಕ್ಲೀನ್ ಮಾಡ್ಲಿಕ್ಕೆ. ಆದರೆ ನಾನೇ ಒಂದಿನ ಹೋದ್ನಿ, ತಲೆ ಒಂದು ಸ್ವಲ್ಪ ಕೋಪದಲ್ಲಿದ್ದೆ, ಏನು ಅಂತೆಲ್ಲ ನಡೀತಿರ್ತದ. ಹೋದ್ನಿ ಬಾತ್ರೂಮ್ ಸಾಫ್ ಮಾಡಿದ್ನಿ, ಮಾಡಾದ ತಕ್ಷಣ ಸ್ವಲ್ಪ ಎನ್ನು ಆಯ್ತು ಬಿಡಿ, ಆದರೆ ಇಡೀ ತಲೆಯಾಗ ಒಂದು ಕಾನ್ಫಿಡೆನ್ಸ್ ಬಂತು, ಏನೋ ಡಿಫ್ರೆಂಟ್ ಅನ್ಸಾಗತ್ತದಲ್ಲ. ನಡಿ ಆ ಕಡೆ ನುಗ್ಗೋನು, ನನ್ನ ರೂಮ್ನಾಗ ಹೋದ್ನಿ, ನನ್ನ ಬಟ್ಟೆಗಳನ್ನ ಗಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ಗಡಿ ಮಾಡಿಟ್ಟ ತಕ್ಷಣ ತಲೆ ರಿಲ್ಯಾಕ್ಸ್ ಅಂತೀರಿ, ಒಂಥರ ಗಂಟು ಓಪನ್ ಮಾಡಿದಂಗೆ ಆಯ್ತು. ಆತ್ಮೀಯ ಸ್ನೇಹಿತರೆ, ವೇಣುಗನಿಯ ಕುಟುಂಬದ ಎಲ್ಲ ತಾಯಂದಿರೋ ಅಕ್ಕಂದಿರೋ ತಂಗಿಯರಿಗೆ ಗೊತ್ತಾಗುತ್ತೆ ಈ ಒಂದು ವಿಷಯ. ತಮ್ಮ ಕಾರ್ನರನ್ನು, ತಮ್ಮ ಕಪಾಟನ್ನು ಕರೆಕ್ಟಾಗಿ ಗಡಿ ಮಾಡಿಸೀರೆ, ಇವು ಎಲ್ಲ ಇರ್ತದೆ ಗಡಿ ಮಾಡಿ ಇಡ್ತಾರೆ ನೋಡೋ, ಒಂಥರ ಆರಾಮಸ್ತದಲ್ಲಿ ಬಿರಿಯಾನಿ ತಿಂದಂಗೆ. ಏನು ಸೈಕೊಲಾಜಿಕಲಿ ಒಂದು ಒಳ್ಳೆಯದಾದಂಥ ವಿಷಯ, ಅದಕ್ಕೆ ಹೇಳಿದೆ ಇವತ್ತು. ಬೇಕಾ ನೆಮ್ಮದಿ ನಿಮಗೆ, ಪಾವು ಕಿಲೋ, ಅರ್ಧ ಕಿಲೋ, ಗಿರ್ದಾಕ ಎಷ್ಟು ಬೇಕು ಹೇಳ್ರಿ, ಸಿಗುತ್ತೆ, ನಿಮ್ಮ ಮನೆಯಲ್ಲಿಯೇ ಸಿಗುತ್ತೆ. ಸೊ ಸ್ನೇಹಿತರೆ, ಯಾವ್ದಾದ್ರು ಒಂದು ಕಾರ್ನರನ್ನು ಹಿಡಿದು ಕ್ಲೀನ್ ಮಾಡಿರಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: திஸ் இஸ் வேணுதுரி 90.4 FM KLE கரசுபால காவிய மொட்டமல்ல ரேடியோ கேந்திர நிம்மதிக்கினாரும் மஞ்சுநாத் பை நெம்மதி வேகா நெம்மதி அடி கிளீனிங்கு ವೇರುದನಿಯಲ್ಲಿ ನಮ್ಮ ಕೇಳುಗರಲ್ಲಿ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರು ಅಂಥದ್ರಲ್ಲಿ ಒಬ್ರು. ಸೊ ಅವರು ನನಗೆ ಮೆಸೇಜ್ ಮಾಡಿದರು ಈ ಲೈನು, ನೆಮ್ಮದಿ ಸ್ವಚ್ಛತೆಯಿಂದ ಸಿಗೋ ನೆಮ್ಮದಿನೇ ಬೇರೆ. ಅವರು ವೈಯಕ್ತಿಕವಾಗಿ ಟೆರೆಸ್ ಕ್ಲೀನ್ ಮಾಡ್ತಾರ್ರಿ, ಬಾತ್ರೂಮು ಆ ಬಾತ್ರೂಮ್ನಲ್ಲಿರೋ ಬಕೆಟು ಎಲ್ಲ ಕ್ಲೀನ್ ಮಾಡ್ತಾರ್ರಿ. ಆದ್ಮೇಲೆ ಕ್ಲೀನ್ ಇರೋ ಇನ್ನೊಂದು ವಾತಾವರಣ ತಮ್ಮ ಮನೆ ಬಿಟ್ಟು ಇನ್ಯಾವುದಿದೆ? ನಾವು ಹೋಗೋ ಆಧ್ಯಾತ್ಮ ಸ್ಥಳ, ದೇವಸ್ಥಾನ, ಚರ್ಚು, ಮಸ್ಜಿದು ಎಷ್ಟು ಸ್ವಚ್ಛ ಇರ್ತಾರ? ಅದಕ್ಕೆ ಆ ಲೈನು, ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್, ಸ್ವಚ್ಛತೆ ಎಲ್ಲಿ ಇದೆ ಇವರು ಅಲ್ಲಿ. ಈ ದೇಹನೂ ಸ್ವಚ್ಛ ಇಡಲಿಕ್ಕೆ ಬಹಳಷ್ಟು ಕಾರ್ಯಕ್ರಮ ಮಾಡ್ಯಾನ ನಾನು. ಅದ್ರ ಬಗ್ಗೆ ಹೇಳಕ್ಕೆ ಚಾಲು ಮಾಡಿದ್ರೆ ಮಂಜೋ ವ್ಯಾಯಾಮ ಧ್ಯಾನ ಪ್ರಾಣಾಯಾಮ ನಮ್ಗೆ ಗೊತ್ತು, ಗೊತ್ತಲ್ರಿ. ನಾಷ್ಟ ನೀವು ಹುಟ್ಟಿದಾಗೂ ನಾಷ್ಟ ಮಾಡಿರ್ಬೋದು ಅಥವಾ 10 ವರ್ಷದಿಂದ ನಾಷ್ಟ ಮಾಡಿರ್ಬೋದು,
1: ಆದ್ರೂ ಪದೇ ಪದೇ ನಾಷ್ಟ ಮಾಡ್ತೀವಿ ಯಾಕೆ?
0: ಹಂಗೆ ನಾನು ಪದೇ ಪದೇ ಅದೇ ಹೇಳುವೆ, ಒಳ್ಳೆಯ ವಿಚಾರಗಳನ್ನು ನಾಷ್ಟ ಥರ ಪ್ರತಿನಿತ್ಯ ಸೇವಿಸಬೇಕು. ಅಂಥದ್ರಲ್ಲಿ ದೇಹದ ಬಿಡಿ ಇವತ್ತು ಅಲ್ಲಿ ನಾನು ಹೇಳೋದು ಸಿಗೋ ಮನಸ್ಸಿಗೆ ನೆಮ್ಮದಿ ಫ್ರಾಮ್ ಸ್ವಚ್ಛತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಹೋದ ತಕ್ಷಣ ಆ ಗರ್ಭಗುಡಿ ಇರಲಿ, ಒಂದು ಆಶ್ರಮಕ್ಕೆ ಹೋಗಿ ಬನ್ನಿ, ನೀವು ಬಹಳ ಸ್ವಚ್ಛವಾಗಿ ಇಟ್ಟಿರ್ತಾರೆ. ಅಲ್ಲಿಯೂ ಧೂಳು ಮಾಡಿದ್ರೆ ನಿಮಗೆ ಇನ್ನೂ ಡಬಲ್ ಕೋಪ ಆಗುತ್ತೆ. ಅಲ್ಲಿ ಹೋಗಿ ಬಂದ ತಕ್ಷಣ ಬಿಡ್ರಿ, ಮಳೆಗಾಲ ಪ್ರಾರಂಭವಾಗಿದೆ ಅಂತ ಬಂದರೆ ಮಳೆಗಾಲದಲ್ಲಿ ನಾವು ಏನು ಮಾಡ್ತೇವೆ, ರಾಂಗ್ ಅಂತ ಗಾಡಿ ತೊಗೊಂಡು ಹೋಗ್ಬಿಡ್ತೇವೆ ನೈಸರ್ಗಿಕ ಸ್ಥಳಕ್ಕೆ. ಚಂದೈತಲ್ಲ, ಅಯ್ಯಯ್ಯೋ ಅಂತ ಅಲ್ಲೇ ಬಿರಿಯಾನಿ ಪಾಕಿಟ್, ಪ್ಲಾಸ್ಟಿಕ್ ಪಾಕಿಟ್, ಕಾಚಿನ ಬಾಟ್ಲಿ ಎಲ್ಲ ಹೊಡೆದ ಫೋಟೋ ಮಾತ್ರ ತೆಗೆಯುವಾಗ ಭಾರಿ ಭಾರಿ ಜಗಿನೇ ಫೋಟೋ ತೆಗಿತೇವೆ. ಫೋಟೋ ತೆಗೆದ ಆ ಫೋಟೋನಲ್ಲಿ ಮಾತ್ರ ಹಸಿರು ಕಾಣಿಸುತ್ತೆ, ಸ್ವಲ್ಪ ತಳಗ್ ನೋಡಿದ್ರು ಎಲ್ಲ ಭೂಮಿ ಮೇಲೆ ಪ್ಲಾಸ್ಟಿಕ್ ಗುಟ್ಕ ಪಾಕಿಟ್ ಎಲ್ಲ ಒಗೆದು ಬಂದಿರುತ್ತೇವೆ. ಮಳೆಗಾಲ ಆದ ತಕ್ಷಣ ಆ ಒಂದು ನೈಸರ್ಗಿಕ ಸ್ಥಳಕ್ಕೆ ನೀವು ಹೋಗಿ ಭೇಟಿಯಾಗಿ ಬಂದರೆ ನಿಮಗೆ ಗೊತ್ತಾಗುತ್ತೆ, ಮನುಷ್ಯನೇ ದೊಡ್ಡ ಸಮಸ್ಯೆ ಈ ಭೂಮಿಗೆ, ಬಾಕಿ ಪ್ರಾಣಿಗಳು ಆರಾಮಾಗಿದ್ದಾರೆ. ಹೆಂಗಿದ್ದಾರೆ? ಆರಾಮಾಗಿ. ಆತ್ಮೀಯ ಸ್ನೇಹಿತರೆ ವಿಚಾರ ಮಾಡಿ, ಸೊ ನೈಸರ್ಗಿಕ ಸ್ಥಳ ಎಷ್ಟು ಸ್ವಚ್ಛ ಆರಾಮಾಗಿರುತ್ತೆ? ಅಲ್ಲಿ ಹೋಗಿ ನೀವು ಏನಾದ್ರು ಕ್ಲೀನಿಂಗ್ ಮಾಡ್ತೀರಿ? ಇಲ್ಲ, ಅವರಿಗೂ ಗೊತ್ತಿರುತ್ತೆ ಸ್ವಚ್ಛತೆ ಹೆಂಗೆ ಕಾಪಾಡ್ಕೊಳ್ಳೋದು, ನಿಸರ್ಗ ಎಲ್ಲ ಪ್ರಕೃತಿಗೆಲ್ಲ ಗೊತ್ತಿರುತ್ತೆ. ಸೊ ಇವತ್ತಿನ ಪಾಯಿಂಟ್ ಏನಂದರೆ, ಸ್ವಚ್ಛತೆಯಿಂದ ಸಿಗೋ

ನಮಸ್ಕಾರ, ನಾನು ರೋಹಿತ್ ಸಿಂಗ್, ಐಎಎಸ್ ಪ್ರೊಬೇಷನರಿ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಶುಭಾಶಯಗಳು. ಟೂರಿಸಂ ಕೇವಲ ಸೈಟ್ ಸೀಯಿಂಗ್ ಮಾತ್ರವಲ್ಲ, ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸುವ ಪ್ರಮುಖ ಮಾಧ್ಯಮ. ಐತಿಹಾಸಿಕ ಕೋಟೆಗಳು, ದೇವಾಲಯಗಳು ಮತ್ತು ವಾಟರ್ಫಾಲ್ಸ್ ಹೊಂದಿರುವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ಗೆ ಅಪಾರ ಅವಕಾಶಗಳಿವೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಗರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಬೆಳಿಗ್ಗೆ 6:30 AM ಹೆರಿಟೇಜ್ ಮ್ಯಾರಥಾನ್. ಈ ಮ್ಯಾರಥಾನ್ ನಗರದ ಪ್ರಮುಖ ಟೂರಿಸಂ ಸೈಟ್ಸ್, ಕಾಂಗ್ರೆಸ್ ವೆಲ್, ಮಿಲಿಟರಿ ಮಹಾದೇವ್ ದೇವಸ್ಥಾನ, ವರ್ಲ್ಡಿನ ಫಸ್ಟ್ ಪೋಸ್ಟ್ಮ್ಯಾನ್ ಸ್ಟ್ಯಾಚು, ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಮತ್ತು ಐಕಾನಿಕ್ ಬೆಳಗಾವಿ ಫೋರ್ಟ್ ಮಾರ್ಗವಾಗಿ ಸಾಗಲಿದೆ. ಬೆಳಿಗ್ಗೆ 10 AM ಕಲ್ಚರಲ್ ಪ್ರೋಗ್ರಾಂ, ಕುಮಾರ ಗಂಧರ್ವ ಆಡಿಟೋರಿಯಂನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಟೂರಿಸಂ ಬೆಳಗಾವಿಯಿಂದ ಲೋಕಲ್ ಲೆವೆಲ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತದೆ ಹಾಗೂ ಗ್ರಾಮೀಣ ಇಕನಾಮಿಗೆ ಬಲವರ್ಧನೆ ದೊರೆಯುತ್ತದೆ. ನಮ್ಮ ಟೂರಿಸ್ಟ್ ಸ್ಪಾಟ್ಸನ್ನು ಕ್ಲೀನ್, ಸೇಫ್ ಮತ್ತು ಈಕೋ ಫ್ರೆಂಡ್ಲಿಯಾಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವೆಲ್ಲ ಒಂದಾಗಿ ಬೆಳಗಾವಿಯನ್ನು ಒಂದು ಪ್ರೀಮಿಯರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ರೂಪಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಇದು ಬೆಳಗಾವಿಯ ಮಟ್ಟವಲ್ಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಮಂಜುನಾಥ್ ಪೈ ನಾನು ನೆಮ್ಮದಿ ಪಾವು ಕಿಲೋ ನೆಮ್ಮದಿ ಯಾವ ಅಂಗಡಿಯಾಗಿ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಸಿಗುತ್ತೆ ಬೇರೆ ದೊಡ್ಡ ದೊಡ್ಡ ಕೆಲಸದ ಬಗ್ಗೆ ಮಾತನಾಡಿ ಆಯಿತು ಮನೆ ಆ ಕಾರ್ನರ್ ಈ ಕಾರ್ನರ್ ಸ್ವಚ್ಛ ಮಾಡೋದ್ ಬಗ್ಗೆನೂ ಮಾತನಾಡಿ ಆಯಿತು ಬಹಳ ಮುಖ್ಯವಾದ ವಿಷಯ ನಿಮ್ಗೆ ಹೇಳ ಆ ನಿರ್ಜೀವ ವಸ್ತು ನೀವು ಕೈಯಾಗ ತಗೊಂಡು ತಿಕ್ಕಾಡ್ತಿರ್ತೀರಿ ನೋಡ್ರಿ ಅದನ್ನು ಸ್ವಚ್ಛ ಮಾಡಿದ್ರೆ ಮನಸ್ಸಿಗಾಗರ ಅನ್ಸ್ತದ ಯವ್ವೋ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿರೋ ಮೆಮೊರಿ ಅಥವಾ ನಿಮ್ಮ ಮೊಬೈಲ್ ಕವರ್ ಬಿಚ್ಚಿ ಆ ಕವರ್ ಬಿಚ್ಚಿದ ತಕ್ಷಣ ಅದರಾಗಿರೋ ಎಲ್ಲ ಗುಹೆ ಹೊರಗೆ ಬರ್ತದ್ರಿ ಹಳೆ ಹಾರರ್ ಫಿಲ್ಮ್ನಲ್ಲಿ ಭೂತಿನ ಪಿಕ್ಚರ್ಗಳಲ್ಲಿ ಕದಾ ಓಪನ್ ಮಾಡಿದ ಕೂಡಲೇ ಹಿಂಗೆ ಹೊರಗೇನೋ ಬರ್ತಿತ್ತು ನೋಡ್ರಿ ಪಕ್ಷಿಗಳ ಬ್ಯಾಟ ಇವ ಅವೆಲ್ಲ ಹಂಗೆ ನೀವು ಆ ಮೊಬೈಲ್ ಕವರು ತೆಗೀರಿ ವಾರಕ್ಕೊಮ್ಮೆ ಯಾರು ತೆಗೀರಿ ಸ್ನೇಹಿತರೆ ತೆಗೆದು ಅದನ್ನು ಕ್ಲೀನ್ ಮಾಡಿರಿ ಬೇಡವಾದ ಇಮೇಜಸ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಆಫ್ಟರ್ನೂನ್ ಗುಡ್ ಮಿಡ್ ನೈಟ್ ಇವೆಲ್ಲ ಗುಡ್ ಮಿಡ್ ನೈಟ್ ಮಾಡ್ತೀರಿ ವಾದ ಇವ್ರ ಇವೆಲ್ಲ ಇಮೇಜಸ್ ಡಿಲೀಟ್ ಮಾಡಿರಿ ಸ್ವಲ್ಪ ಹಗುರ ಅನಿಸುತ್ತೆ ಮೊಬೈಲ್ ಹೀಟ್ ಆಗೋದು ಕಮ್ಮಿ ಆಗುತ್ತೆ ಆತ್ಮೀಯರೇ ಇದನ್ನು ಮಾಡಿದ್ರೆ ಒಂಥರ ನೆಮ್ಮದಿ ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೇನೆ ಬೇಡವಾದ ವಿಷಯ ಒಂದು ಇಲ್ಲಿಲ್ಲ ಅಂದ್ರೆ ಒಂದು 10 GB ವಿಡಿಯೋಸ ಒಂದು 5 GB ಮ್ಯೂಸಿಕ್ ಒಂದು 6 GB ಫೋಟೋಸ ಹಾರಿಸ್ಬಿಟ್ನಿ ಮೊಬೈಲ್ ನನಗೆ ಒದ್ರಾಡತ್ತ ಏ ದೋಸ್ತ ಥ್ಯಾಂಕ್ ಯು ರೂಪ ಎಲ್ಲ ಫಾಸ್ಟ್ ಆತ್ರಿ ನಿಮ್ಮ ಮನೆ ಸ್ವಚ್ಛ ಮಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಮೊಬೈಲ್ ಕವರ್ ಬಿಚ್ಚಿ ಅದನ್ನು ಕ್ಲೀನ್ ಮಾಡಿ ಅಂದ ತಕ್ಷಣ ಫಸ್ಟ್ ಕ್ಲಾಸ್ ನೀರಾಗ ಹಾಕಿಬಿಟ್ಟಿರಿ ಹೋಗಿ ಸಾಬೂನ್ ನೀರನ್ಯಾಗ ಹಾಕಿಬಿಟ್ಟಿರಿ ಡೋಂಟ್ ಡೂ ದ್ಯಾಟ್ ಇದು ಕಾಮಿಡಿ ಹೇಳತ್ತಾನೆ ಖರೆ ಕೆಲವರು ಮಾಡಿಬಿಟ್ಟಾರ್ರಿ ಇಂಟರ್ನೆಟ್ನಾಗ ಒಂದು ಜೋರಾಗಿತ್ತಲ್ರಿ ಯಾವುದೋ ಒಂದು ಸೀರಿಯಲ್ಲು ಆ ಸೀರಿಯಲ್ನಲ್ಲಿ ಲ್ಯಾಪ್ಟಾಪ್ ತೊಗೊಂಡ ಯವ್ವ ಹಾಕಿ ಸಾಬೂನ್ ನೀರನ್ಯಾಗ ವಾಶ್ ಬೇಸಿನ್ ಕಡೆ ಹೋಗಿ ತೊಳಿತಾಳು ಅದನ್ನು ಹೋಗಿ ಒಣಗ್ಸಾಕ ಹಾಕ್ತಾಳು ಯಪ್ಪ ದೇವ್ರ ಹಂಗೆಲ್ಲ ಮಾಡಕ್ಕೆ ಹೋಗ್ಬಿಟ್ರೆ ಅವೆಲ್ಲ ಸಿನಿಮಾನಾಗ ಚಲೋ ಅನಿಸ್ತದೆ ನೀಜ ಜೀವನದಲ್ಲಿ ಮಂಜು ಹೇಳೋಣ ಮೊಬೈಲ್ ಸಾಫ್ ಮಾಡೋದಂತ ಹೋಗಿ ನೀವು ಸಾಬೂನ್ ನೀರನ್ಯಾಗ ಕಂಪರ್ಟ್ ಗಿಂಪರ್ಟ್ ಹಾಕಿ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಓಲ್ ರೈಟ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಸುಮಧುರವಾದ ಗೀತೆ ಬರ್ತಾ ಇದೆ ಕೇಳಿ ಮಜಾ ಮಾಡಿ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇನೆ ನಾನು. 20ನೇ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. 20ನೇ ಕಾರ್ಯಕ್ರಮದಲ್ಲಿ ಹೇಳಿರುವ ಮಾತನ್ನ ನೆನಪಿಟ್ಕೊಳ್ಳಿ, ಆ ಒಂದ್ ಲೈನ್ ನಲ್ಲಿ ಮುಗಿಸುತ್ತೇನೆ. ಮತ್ತೆ ಅದೇ ಲೈನು, ನೆಮ್ಮದಿ ಸ್ವಚ್ಛತೆಯಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಸ್ನೇಹಿತರೆ. ಸೊ 20ನೇ ಕಾರ್ಯಕ್ರಮದಲ್ಲಿ ಟ್ರೈ ಮಾಡಿ, ಒಂದ್ ಕಾರ್ನರ್ ಆಫ್ ಯುವರ್ ಹೋಮ್ ಅಥವಾ ನಿಮ್ಮ ಸ್ವತಃ ಮೊಬೈಲ್, ಎಲ್ಲರ ಕೈಯಲ್ಲೇ ಐತಲ್ರಿ ಮೊಬೈಲ್, ಎಲ್ಲರ ಕೈಯಲ್ಲಿ ಐತ್ರಿ ಇಲ್ಲಿ ಈ ವಿಷಯ ಮಾಡಕ್ಕೆ. ಟ್ರೈ ಮಾಡಿ ನೋಡಿ ಅಷ್ಟು. ನಾನು ಯಾರಂದ ಗೊತ್ತಲ್ಲ, ನಿಮ್ಮ ಮನೆಯ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಾಜು ನಾಥ್ ಪೈ. ಹೋಗ್ತಾ ಹೋಗ್ತಾ ಏನು ಹೇಳ್ತಾನೆ, ಒಂದೆ ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲಬ್ಬ ಲಬ್ಬ ಒದೇ ಪೈಲ ಏನಾರ ಐ ಬಾಬಾ, ನಂತರ ಕಾಯ್ಜೆ ಕಾಯ್ ಪಾಯ್ಜೆ ತಿನ್ನಕ್ಕೀಗಾವ್ತಾರೆ ಬಾಬಾ. ಜೋ ಬಿದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಅದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನ್ ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕೇ ಜನರಿಗೆ ಸಹಾಯ ಮಾಡಿ, ನಾಲ್ಕು ಜನರಿಗೆ ಪ್ರೀತಿಸಿ ನಗಿಸಿ ಮನ ರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ದುನಿಯಾ ಬಿಟ್ಟು ಹೋಯ್ತಾ ಇರೋದು ಇಷ್ಟ ಇರೋದು ಜೀವನ, ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇನ ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಹಂಗಾಗಿ ಎಲ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ, ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ, ಏನ್ ಮಾಡಿ, ಕೆಲಸ ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತ ಸದ್ಯಕ್ಕೆ ರಪ್ ಅಂತ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಏ ನಾಳೆ ನಾಳೆ ನಾಳೆ ಅಂತ ತಳ್ತಾರಿ. ಒಳ್ಳೆ ವ್ಯಕ್ತಿಗಳಾಗಿ ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಒರ್ರ ಅಂತ ಒದರಾಡವ, ಅಂತ ವ್ಯಕ್ತಿ ಮಾತ್ರ ಚೆಚ್ಚೆ ಚೆಚ್ಚೆ ಚೆ ಆಗ್ಲಿಕ್ಕೆ ಹೋಗ್ಬೇಡಿ. ಸ್ನೇಹಿತರೆ ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರ್ತಿರ್ತಾರು. ನಾನು ಮನುಷ್ಯನ ಆತ್ಮ ಇನ್ನ

0: Namaskar. I am Rohit Singh, IS Provisioner, Deputy Director, Department of Tourism. Warm wishes to all citizens of Belagavi District on World Tourism Day. Tourism is not just sightseeing. It is a vital medium to introduce our history, culture and nature to the world. With its historic forts, temples and waterfalls, our Belagavi District holds immense potential for tourism development. On the occasion of World Tourism Day, special events have been organized in the City Heritage Marathon at 6:30 a.m. This marathon will start from Lele Ground and pass through key historical landmarks of the city, including Congressville, Military Mahadev Temple, the world's first postman statue, Kittur Rani Chennamma Circle, and it will end at the iconic Belagavi Fort. I invite all of you to come and participate in this heritage marathon with your friends and family. Cultural program at 10 a.m. A special cultural event will take place at the Kumar Gandharv Auditorium. Tourism growth generates employment at the local level and strengthens the rural economy. Keeping our tourist spots clean, safe and eco-friendly is the duty of every citizen. Come, let us all join hands to establish Belagavi as a premier tourist destination. Thank you. Jai Karnataka, Jai Hind.
1: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು, ಲೇಖಕರು, ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ
0: ಸರ್. ಏನು ಅಂದ್ರೆ, ನಮ್ಮ ಬಾಲ್ಯ ಅನ್ನುವಂಥದ್ದು ನಮಗೆ ಮಧುರವಾದ ಕ್ಷಣವನ್ನು ನೀಡುವಂಥದ್ದೇ ನಮ್ಮ ಬಾಲ್ಯ. ಹಾಗಾಗಿ ತಮ್ಮ ಒಂದು ಪರಿಚಯವನ್ನ ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡಬಹುದಾ? ತಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್. ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ತಂದೆ ತಾಯಿ ಪರಿಚಯ?
1: ನಮ್ಮ ತಂದೆ ಒಬ್ಬರು ಕಾರ್ಮಿಕರು, ಶುಗರ್ ಫ್ಯಾಕ್ಟರಿ ಒಳಗೆ. ಬಾಲ್ಯ ಅಂತ ಹೇಳ್ಕೊಳ್ಳುವಂತ

0: ಬಾಲ್ಯ ಅಂತೇನು ನನಗಿಲ್ಲ, ಹಳ್ಳಿ ಒಳಗೆ ಬೆಳೆದದ್ದು. ಆಮೇಲೆ ಕನ್ನಡ ಶಾಲೆ ಅಲ್ಲೇ ನಾವು ಶಿಕ್ಷಣ ಕಲಿತದ್ದು. ಯಾವುದೋ ನಮ್ಮನ್ನು ಹಿಡಿದು ಇಟ್ಕೊಳ್ಳುವಂಥ ಯಾವ ಘಟನೆಗಳು ಬಾಲ್ಯ ಒಳಗೆ ನಡೀಲಿಲ್ಲ. ಆಮೇಲೆ ಸುಮ್ಮನೆ ಆ ಹಳ್ಳಿ ಈಗ ನಾವು ಬರೆಯೋದು ಈ ಸದ್ಯಕ್ಕೆ ನಾವು ಏನು ಬರಿತೀವಲ್ಲ, ಆವಾಗ ಹಳ್ಳಿ ಚಿತ್ರಣಗಳ ಸಲುವಾಗಿ ನನ್ನ ಹಿಂದಿನ ಬಾಲ್ಯ ಇದ್ದದ್ದು ಸಪೋರ್ಟ್ ಅದರಿಂದ ಆಯ್ತು ನೆನಪು ಮಾಡಿಕೊಂಡು ಹಳ್ಳಿ ಚಿತ್ರ ಅಲ್ಲಿ ಆವಾಗ ಕಂಡಂಥ ನೋಡಿದಂಥ ಚಿತ್ರಗಳನ್ನು ಆಧಾರವಾಗಿ ಇಟ್ಕೊಂಡು ಈಗ ಬರೆಯೋದಕ್ಕೆ ಸಾಧ್ಯ ಅನ್ನೋದು ಒಂದು ಬಿಟ್ಟರೆ ಅಲ್ಲಿ ಅಂಥ ಬೆರಗು ಮೂಡಿಸುವಂಥ ಯಾವುದೇ ಘಟನೆಗಳಾಗಲಿ ಅಥವಾ ತಿರುವುಗಳಾಗಲಿ ಬಾಲ್ಯ ಒಳಗೆ ನಡೆದಿಲ್ಲ.
1: ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್?
0: ಗೋಕಾಕ್ ತಾಲೂಕಿನ ಕೌಜಲ್ಗಿ.
1: ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮಾಡಿದ್ದು?
0: ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಗೋಕಾಕ್ ಸಿಟಿ ಒಳಗೆ. ಪ್ರೈಮರಿದಿಂದ ಎಲ್ ಎಲ್ ಬಿ ಪೂರ್ತಿ ಆಗುವವರೆಗೂ ನಾನು ಅಲ್ಲೇ ಗೋಕಾಕ್ ಒಳಗನ್ನ ಕಲಿತದ್ದು.
1: ಬಾಲ್ಯ ಅನ್ನುವಂಥದ್ದು ಬಹಳಷ್ಟು ನಿರಾಸಾಯವಾಗಿತ್ತು ಅಂತ ಹೇಳ್ತಾ ಇದ್ರಿ ಸರ್, ಬಾಲ್ಯ ಯಾಕೆ ಅಷ್ಟು ನಿಮಗೆ ಉತ್ಸಾಹವನ್ನು ನೀಡ್ತಾ ಇರಲಿಲ್ಲ? ಎಲ್ರಿಗೂ ಬಾಲ್ಯ ಅಂದರೆ ಏನು ಅಂದರೆ ಒಂಥರ ಸವಿ ನೆನಪುಗಳನ್ನು ನೀಡ್ತಾ ಇರುತ್ತೆ, ನಿಮಗೆ ಯಾಕೆ ಆ ಒಂದು ಸವಿ ನೆನಪು ಇಲ್ಲ ಅಂತ?
0: ಸವಿ ನೆನಪು ಅಂತ ಅನ್ನೋದಕ್ಕಿಂತಲೂ ಎಲ್ಲರ ಥರನೂ ನನಗೂ ಬಾಲ್ಯ ಅನ್ನೋದು ಒಂದು ಇತ್ತು. ಅಲ್ಲಿ ನಾವು ಹುಡುಗರ ಜೊತೆ ಆಟ ಆಡಿದ್ವಿ, ಅದು ಮಾಡಿದ್ವಿ. ಸಾಮಾನ್ಯವಾಗಿ ಬಾಲಕರು ಯಾವ್ಯಾವ ಥರ ಇರ್ತಾರೆ ನಾನು ಅದೇ ಥರನೇ ಇದ್ದೆ. ಆದರೆ ನನಗೆ ಈಗಿನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಾಲ್ಯದೊಳಗೆ ಏನೋ ಒಂದು ನಡೆದು ಅಲ್ಲೇ ನಾನು ಬದಲಿ ಆಗಿದ್ದು ಅಥವಾ ಆ ಘಟನೆಯಿಂದ ಮುಂದಿನ ನನ್ನ ಜೀವಮಾನ ಸ್ವಲ್ಪ ಅಲ್ಲಿ ಏನೋ ಬದಲಾವಣೆ ಕಂಡದ್ದು ಆ ಥರ ಅಂತ ಏನಿಲ್ಲ. ಸಾಮಾನ್ಯ ಎಲ್ಲರಿಗೂ ಇರುವಂಥ ಬಾಲ್ಯನ ನಾನು ಅನುಭವಿಸಿದ್ದೇನೆ ಅಷ್ಟೇ.
1: ಸರ್, ನಿಮಗೆ ಈ ಬರವಣಿಗೆ ಗೀಳು ಹತ್ತಿದ್ದು ಯಾವಾಗಿನಿಂದ ಅಂತ? ಬಾಲ್ಯದಲ್ಲಿ ಇತ್ತ ಅಥವಾ ಇತ್ತೀಚೆಗೆ ಬಂದಿತ್ತ?
0: ನಾನು ಈಗ ಮಾತಾಡುವಾಗ ನೆನಪಾಗಿದ್ದು ಏನಂತಂದ್ರೆ ಬಾಲ್ಯದೊಳಗೆ ನಾನು ಓದಾಕೆ ಶುರು ಮಾಡಿದ್ದೂ ಪ್ರೈಮರಿ ಇದಂತರ. ಮೊದಲು ಚಂದಮಾಮ ಓದಿನಿ, ಆಮೇಲೆ ಪತ್ತೆದಾರಿ ಕಾದಂಬರಿಗಳನ್ನು ಓದ್ಕೊಂತ ಹುಡುಕಿ ಹುಡುಕಿ ಓದಿದ್ದು. ಆಮೇಲೆ ನಮ್ಮ ಈ ಎಂ ಕೆ ಇಂದ್ರ ಈ ಸ್ತ್ರೀ ಲೇಖಕರು ಅಂತ ಏನು ಅವಾಗ ಅವರು ಈ ಉಷಾ ನವರತ್ನ ರಾಮ ಈ ಥರ ಇದ್ದವರು ಅವಾಗ ಅವರು ನನ್ನ ಎಲ್ಲಿ ನೋಡಿದ್ರು ಯಾವ ಲೈಬ್ರರಿ ಒಳಗೆ ಹೋದರು ಅವ್ರ ಪುಸ್ತಕಗಳನ್ನು ಸಾಕಷ್ಟು ಕಾಣ್ತಿದ್ದು. ಹಿಂಗಾಗಿ ಅವ್ರ ಪುಸ್ತಕಗಳನ್ನ ಹೆಚ್ಚಿಗೆ ಓದ್ಕೊತ ಬನ್ನಿ. ಅದ ಓದಿ ಆದಮೇಲೆ ಅಲ್ಲಿಂದ ಮುಂದೆ ಈಗ ಬಡ್ತಿ ಯಾವ ಥರ ಅಂತಂದ್ರೆ ಚಂದಮಾಮ ಪತ್ತೆದಾರಿ ಕಾದಂಬರಿ ಸ್ತ್ರೀ ಲೇಖಕಿಯರ ಕಾದಂಬರಿ ಆಮೇಲೆ ಬೌದ್ಧಿಕವಾಗಿ ಸ್ವಲ್ಪ ಹೆಚ್ಚಿನ ಮಟ್ಟದೊಳಗೆ ಇರುವಂಥ ಉದಾಹರಣೆ ಭೈರಪ್ಪ ಯಶವಂತ ಚಿತ್ತಲ ಯು ಆರ್ ಅನಂತಮೂರ್ತಿ ಇವರು ಕುವೆಂಪು ಇವರೆಲ್ಲ ಕಾದಂಬರಿಗಳನ್ನು ನಂತರ ಓದ್ಕೊತ ಬಂದಿದ್ದು. ಅಂದರೆ ನನಗೆ ಫೌಂಡೇಶನ್ನು ಬಾಲ್ಯನ ಅಂತ ಹೇಳಬೇಕು ಓದೋದಕ್ಕೆ. ಅಲ್ಲಿ ನಾನು ಆವಾಗ ಚಂದಮಾಮ ಓದುತ್ತಿರಲಿಲ್ಲ ಅಂತಂದರೆ ನಮ್ಮ ಮುಂದೆ ಏನನ್ನು ಓದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನನಗೆ. ಅದಕ್ಕಾಗಿ ನಾನು ಇದೇಗ ಹೇಳಿದ್ನಿ ಅಂಥ ಯಾವುದೋ ಬೆರಗು ಬದಲಾವಣೆ ಆಗುವಂಥ ಘಟನೆ ನಡೆದಿಲ್ಲ ಅಂತೇಳಿ. ಆದರೆ ಈಗ ನೆನಪು ಮಾಡ್ಕೊಂಡು ಕೂಡಲೇ ಅನಿಸೋದು ಏನಂತಂದ್ರೆ ಬಾಲ್ಯದೊಳಗೆ ನಾನು ಚಂದಮಾಮ ಓದಿದ್ರಿಂದನೇ ಇವತ್ತು ನಾನು ಬರೆಯೋದಕ್ಕೆ ಸಾಧ್ಯ ಆಗಿತ್ತು. ನಾನು ಡಿಗ್ರಿಗೆ ಬಂದ ಕೂಡಲೇ ಬರೆಯೋದಕ್ಕೆ ಶುರು ಮಾಡಿದ್ದು. ಅಲ್ಲಿ ತನಕ ಓದ್ಕೊತ ಇದ್ದೆ ನನ್ನಷ್ಟಕ್ಕೆ. ನಾನು ಬರಿಬೇಕಂತ ಅನ್ನೋದು ಯಾವುದೋ ತಲೆಯೊಳಗೂ ಇದ್ದಿರಲಿಲ್ಲ, ಏನಿಲ್ಲ. ಅವಾಗ ಸುಮ್ಮನೆ ಏನೋ ಒಂದು ಕವಿತೆ ಅಂತ ಬರೆಯೋದಕ್ಕೆ ಶುರು ಮಾಡಿದ್ದು, ಅದ ತಲೆ ಗೀಳಾಗಿ ಆಮೇಲೆ ಮುಂದೆ ನನಗೆ ಗೊತ್ತಿಲ್ಲದನ್ನ ಬರ್ಕೊಂತಾನೆ ಹೋದ್ನಿ. ಅದು ಒಂದು ಡಿಗ್ರಿ ಮುಗಿಯುವಾಗ ಒಂದು ಎರಡು ಮೂರು ಕತೆಗಳನ್ನು ಬರೆದಿದ್ದೀನಿ ನಾನು. ಆಮೇಲೆ ಲಾಗ್ ಅಡ್ಮಿಷನ್ ಮಾಡಿ ಆದಮೇಲೆ ಅದನ್ನು ಬರೆದ ಕತೆಗಳನ್ನು ವಾರ ಪತ್ರಿಕೆಗಳಿಗೆ ಕಳಿಸಿ ಆದಮೇಲೆ ಅವರು ಪ್ರಕಟಿಸಿದ್ರು. ಅವಾಗ ಆ ಕಾಲದೊಳಗೆ ಕಳಿಸಿದ್ದನ್ನು ಯಾವುದನ್ನು ರಿಜೆಕ್ಟ್ ಮಾಡಲಿಲ್ಲ, ಪ್ರಕಟ್ ಮಾಡ್ಕೊತ ಹೋದರು. ಆ ಪ್ರಕಟಣೆಯಿಂದಾಗಿ ನನಗೆ ಇನ್ನಷ್ಟು ಬರಿಬೇಕು ಅಂತ ಅನ್ನಿಸಿ ಎರಡು ಡಿಗ್ರಿ ಮುಗಿಯೊಳಗಾಗಿ ನನ್ನ ಬರವಣಿಗೆಯನ್ನು ಸ್ವಲ್ಪ ರೀಚ್ ಆಗಿದ್ದೀನಿ ಬರವಣಿಗೆಯೊಳಗೆ ಅಂತ ಅನ್ಬೋದು.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣು ಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡ

0: ಸರ್, ನಿಮಗೆ ಬಾಲ್ಯದಲ್ಲಿ ಓದುವಂತ ಒಂದು ಹವ್ಯಾಸ ಇತ್ತು, ಹಾಗಾಗಿ ಬರವಣಿಗೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಬರವಣಿಗೆಯನ್ನ ಶುರು ಮಾಡಿದ್ರಿ, ಡಿಗ್ರಿ ವಯಸ್ಸಿಗಾಗ್ಲೆ ಕತೆಗಳನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಇತ್ತೀಚಿನ ಮಕ್ಕಳಲ್ಲಿ ಈ ಒಂದು ಓದುವಂತಹ ಒಂದು ಹವ್ಯಾಸ ಆಗಿರ್ಲಿ ಅಥವಾ ಪ್ರವೃತ್ತಿ ಆಗ್ಲಿ ಅಷ್ಟಾಗಿ ಕಂಡು ಬರೋದಿಲ್ಲಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಸರ್?
1: ಮುಖ್ಯವಾಗಿ ಈ ಮೊಬೈಲ್ ನಮ್ಮ ಕಾಲಕ್ಕೆ ಯಾವ ಅಂದ್ರೆ ಯಾವುದು ಇದ್ದಿರಲಿಲ್ಲ. ಟಿವಿ ಸಹಿತ ನಾವು ಎಲ್ಲೋ ಯಾರ್ದೋ ಮನೆ ಒಳಗೆ ಹೋಗಿ ರವಿವಾರಕ್ಕೊಮ್ಮೆ ರಾಮಾಯಣ ಮಹಾಭಾರತವನ್ನ ಯಾರ್ದೋ ಮನೆ ಒಳಗೆ ಕುಂತ ನಾವು ನೋಡಿ ಬರ್ತಿದ್ವಿ. ನಮ್ಮ ನಮ್ಮ ಮನೆ ಒಳಗೂ ಟಿವಿ ಇದ್ದಿರಲಿಲ್ಲ, ಇದ್ದದಂದ್ರೆ ರೇಡಿಯೋ ಮಾತ್ರ. ಅದ್ರಾಗ ನಾವು ಏನು ಕೇಳ್ತಿದ್ವಿ ಅಷ್ಟೇ. ಅದನ್ನು ಬಿಟ್ಟರೆ ಏನು ನಮ್ದು ಅದರ್ ಆಕ್ಟಿವಿಟೀಸ್ ಮಾಡಬೇಕು ಅಂತಂದ್ರೆ ನಾವು ಹುಕ್ಕನ್ನು ಹಿಡಿಬೇಕಾಗಿತ್ತು. ಏನು ನಾವು ಏನೋ ಈ ಸ್ಕ್ರೀನ್ ಒಳಗೆ ಈ ಥರ ಏನು ನೋಡ್ತಾರೆ ಹುಡುಗರು ಮೊಬೈಲ್ ಉಪಯೋಗ ಮಾಡ್ಕೊಂಡು ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೈಯೊಳಗೆ ಯಾವುದೇ ಜಗತ್ತು ಇದ್ದಿರಲೇ ಇಲ್ಲ. ಅವಾಗ ಜಗತ್ತನ್ನು ನಾವು ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆವಾಗಿತ್ತು. ಆವಾಗ ಅದಕ್ಕಾಗಿ ನಮ್ಮ ನಮ್ಮ ಇಂಟ್ರೆಸ್ಟ್ಗೆ ಆ ಕಾಲದ ಎಲ್ಲರೂ ತಮ್ಮ ತಮ್ಮ ಇಂಟ್ರೆಸ್ಟ್ಗೆ ತಕ್ಕಂಗೆ ಅವು ತಮ್ಮ ತಮ್ಮ ಫೀಲ್ಡನ್ನು ಆಯ್ದುಕೊಂಡು ಅದ್ರಾಗ ಮುಂದುವರಿತಿದ್ರು. ಈಗೇನಾಯ್ತು, ಈಗ ನನಗೆ ನಂದ ಹೇಳ್ಬೇಕಂತಂದ್ರೆ ನನಗೆ ಬರವಣಿಗೆ ಓದೋದು ಅಂತಂದು ಇಂಟ್ರೆಸ್ಟ್ ಬಂತು. ಅದಕ್ಕಾಗಿ ನಾನು ಹುಡುಕಿ ಹುಡುಕಿ ಎಲ್ಲ ಲೈಬ್ರರಿಗೆ ಹೋಗಿ ಹುಡುಕಿ ಹುಡುಕಿ ನನಗೆ ಬೇಕಾದ ಪುಸ್ತಕಗಳನ್ನು ಆಯ್ಕೊಂಡು ಬಂದು ನಾನು ಓದೋದನ್ನು ಶುರು ಮಾಡಿದ್ದೀನಿ. ಈಗ ಆ ಓದು ಹುಡುಗರೊಳಗೆ ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ಮೊಬೈಲ್ದಿಂತ ಅವರು ಪೂರ ಹಾಳಾಗಿ ಹೋಗಿದಾರು ಅಂತಂದ್ರೂ ಅಡ್ಡಿ ಇಲ್ಲ. ಅವ್ರ ಇಂಟ್ರೆಸ್ಟ್ ಏನನ್ನೋದನ್ನು ಈಗಿನ ಹುಡುಗರು ಮರೆತು ಬಿಟ್ಟಿರೋದ್ರಿಂದ ಅವರು ಏನೋ ಒಂದು ಎಜುಕೇಷನ್ ಅಂತ ಮಾಡ್ತಾರೋ ಅಲ್ಲಿ ಸ್ಕೋರ್ಗೆ ಹಿಂದೆ ಬೆನ್ನು ಹತ್ತಾರೋ ಸರ್ಟಿಫಿಕೇಟ್ ತೊಗೊಂತಾರೋ ಅಲ್ಲಿಗೆ ಮುಗಿತಾವ್ರೆ. ಒಂದು ಚಲೋ ಸ್ಯಾಲ್ರಿ ಇದ್ದಂಥ ಜಾಬ್ ಹುಡುಕುವಂಥದ್ದನ್ನು ಪ್ರಯತ್ನ ಅಷ್ಟರೊಳಗೆ ಅರ್ಧ ಜೀವನ ಕಳ್ಕೊಂಡಿರ್ತಾರೋ ಮುಗಿತ ಅಲ್ಲಿಗೆ ಹೋದಾರಂತಂದ್ರೆ ಅದು ಲೈಫ್ ಅಂತ ಅವ್ರು ತಿಳ್ಕೊಂತಾರೆ. ಆದರೆ ಇವತ್ತಿಗೆ ನಾವು ನನ್ನ ಪ್ರಕಾರ ಹೇಳಬೇಕಂತಂದ್ರೆ ಈ ಸರ್ಟಿಫಿಕೇಟ್ ಕೊಡು ಬದುಕಲ್ಲ, ಸ್ಕೋರ್ ಬದುಕಲ್ಲ, ನಾವು ತಿಳ್ಕೊಳ್ಳೋದನ್ನು ಬೇರೆ ಐತಿ. ಅದಕ್ಕಾಗಿ ಓದಬೇಕನ್ನೋದನ್ನು ಓದ್ತಾ ಇರಬೇಕು ಅಂತ ನಾನು ಅನ್ನೋದು. ಈಗಿನ ಹುಡುಗರಿಗೆ ಯಾರ್ದೋ ಯಾಕೆ ಕೇಳ್ತಾರೆ ನಮ್ಮ ಮನೆಯೊಳಗೆ ನನ್ನ ಮಕ್ಕಳಿಗೆ ಮಕ್ಕಳನ್ನು ನನ್ನ ಕತೆಗಳನ್ನು ಓದಿಲ್ಲ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಯಾಕಿಲ್ಲ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಅವರು ಓದೋದ್ರಾಗ ಇಂಟ್ರೆಸ್ಟ್ ಅವ್ರಿಗೆ ವೈಯಕ್ತಿಕವಾಗಿ ಅವ್ರವ್ರ ಇಂಟ್ರೆಸ್ಟ್ ಅವ್ರು ಬೇರೆ ಬೇರೆ ಇದು ಇರೋದ್ರಿಂದ ಇದನ್ನ ಓದೋದ್ ಕಡೆ ಮ್ಯಾಕ್ಸಿಮಮ್ 80% ಗಳು ಓದಿನಿಂದ ದೂರ ಆಗತಾರಂತ. ಅವರು ಟೆಕ್ಸ್ಟ್ ಬಿಟ್ಟರೆ ಬೇರೆ ಯಾವುದನ್ನು ಓದ್ತಿಲ್ಲ ಈಗಿನ ದಿನಗಳೊಳಗೆ. ಯಾಕಂತಂದ್ರೆ ಪ್ರತಿ ತಂದೆ ತಾಯಿಗಳು ಅವ್ರಿಗೆ ಇನ್ನೊಂದು ಇದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಅವ್ರ ಸ್ಕೋರ್ಗೆ ಬೆನ್ನು ಹತ್ತಿರ್ತಾರೆ. ಇವರು ತಂದೆ ತಾಯಿ ಏನು ಮಾಡಿದೆ, ಎಷ್ಟು ಸ್ಕೋರ್ ಅಥವಾ ಎಷ್ಟು ಆ ಸ್ಕೋರ್ಗೆ ಹೆದರಿ ಇವರು ಏನೋ ಕೆಲವೊಂದು ಹುಡುಗರಿಗೆ ಏನೋ ಒಂದು ಯಾವುದೋ ಒಂದು ಬುಕ್ ಓದಬೇಕಂತ ಇದ್ರು ಅಥವಾ ಇನ್ನೊಂದು ಅದರ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಮನಸ್ಸೊಳಗಿದ್ರು ಅದನ್ನು ಹಿಂದೆ ಹಾಕಿ ಈ ಸ್ಕೋರ್ ಮಾಡಬೇಕು ಅಂತೇಳಿ ಮುಂದೇನು ಹೋಗ್ತಿರ್ತಾರೆ. ಈಗ ಇಂಥವೆಲ್ಲ ಕಾರಣ ಕೌಂಟ್ ಆಗೋದ್ರಿಂದ ಓದೋದು ಮಕ್ಕಳೊಳಗೆ ಭಾಳ ಅಂದ್ರೆ ಭಾಳ ಕಡಿಮೆ ಆಗಿತ್ತು.
0: ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಬಾಲ್ಯದಲ್ಲಿಯೇ ಎಂಕೆ ಇಂದಿರಾ ಅವರ ಮತ್ತು ಭೈರಪ್ಪನವರ ಕಥೆಗಳನ್ನೆಲ್ಲ ಓದ್ತಾ ಇದ್ರಿ, ಅದು ಪ್ರೇರಣೆ ಆಯ್ತು ಅಂತ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರಾ ಈ ತರ ನಿಮಗೆ ಬರವಣಿಗೆಯಲ್ಲಿ ಈ ಒಂದು ಆಸಕ್ತಿ ಬರೋದಕ್ಕೆ, ಅಥವಾ ಯಾರು ಪ್ರೇರಣೆ ಅಂತ ಸರ್ ನಿಮಗೆ ಈ ಒಂದು ಬರವಣಿಗೆ ಬರೆಯೋದಕ್ಕೆ?
1: ಬರವಣಿಗೆ ಓದು ಅಂತದ್ದು ನಮ್ಮ ತಂದೆಗೂ ಹ್ಯಾಬಿಟ್ ಅಂತ ಹೇಳಿತ್ತು. ಅವನ ಹೋಗಿ ಲೈಬ್ರರಿಯಿಂದ ಪುಸ್ತಕಗಳನ್ನು ತೊಗೊಂಡು ಬಂದು ಅವನು ಓದ್ತಿದ್ದ. ಅದರೊಳಗೆ ನಮಗೆ ಲಾಯಕ್ ಆಗಿದ್ದನ್ನು ನಾನು ಓದ್ತಿದ್ನಿ. ಅದು ಓದುವಂಥದ್ದು ಅದು ತಂದೆನೂ ಒಂದು ಪ್ರೇರಣೆ ಅಂತೇಳಿ ಆಗಿದ್ದ. ಆದರೆ ಬರವಣಿಗೆಗೆ ಪ್ರೇರಣೆ ಅಂತಂದ್ರೆ ಯಾರ್ದೋ ಒಬ್ಬರು ಬರೆದದ್ದನ್ನು ಓದಿ ನಾನು ಈ ಥರ ಬರಿಬೇಕು ಅಂತೇಳಿ ಅಂದ್ಕೊಂಡೇನು ನಾನು ಬರೆಯಕ್ಕೆ ಶುರು ಮಾಡಿಲ್ಲ. ಆ ಸ್ವಂತಕ್ಕನ್ನು ನನಗೆ ಬರಿಬೇಕಂತ ಅನ್ಸಕ್ಕೆ ಶುರು ಆಯ್ತು, ಅವಾಗಂತ ನಾನು ಬರೆಯಕ್ಕೆ ಶುರು ಮಾಡಿದ್ದೆ.
0: ಸರ್, ಬರವಣಿಗೆಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಯಾವ ರೀತಿ ಬರವಣಿಗೆ ಬರೀತೀರಾ ಸರ್?
1: ನಾನು ಮೊದಲಿಂತರೂ ಬರೆಯಕ್ಕೆ ಶುರು ಮಾಡಿದ್ದು ಕತೆಗಳನ್ನು, ಅದನ್ನು ಮುಂದುವರಿಸ್ಕೊಂಡು ಬಂದ್ರೆ ಇಲ್ಲಿ ತನಕನೂ ಈ 2 ವರ್ಷದಿಂದ ಗಜಲನ್ನು ನಾನು ಬರೆಯೋದಕ್ಕೆ ಶುರು ಮಾಡಿನ್ರಿ. ಈಗ ನಾನು ಕತೆಗಳು ಮತ್ತು ಗಜಲ್ಗಳನ್ನ ಬರೀತೇನೆ.
0: ಸರ್, ಗಜಲ್ ಬರೆಯೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಂತ ಮಾತನ್ನ ಕೇಳಿದ್ದೀನಿ. ಹೇಗೆ ಸರ್ ಗಜಲ್ ಬರೆಯೋದಕ್ಕೆ ಆಸಕ್ತಿ ಹೇಗೆ ಬಂದಿತ್ತು?
1: ಕವಿತೆ ಬೇರೆ, ಗಜಲ್ ಬೇರೆ. ಕವಿತೆಯನ್ನು ನಾವು ಗದ್ಯದ ತರಾನು ಬರಿಬಹುದು, ಅದಕ್ಕೆ ಒಂದು ಗ್ರಾಮರ್ ಅಂತ ಇರುವುದಿಲ್ಲ. ಬರೀ ನಾವು ನಮ್ಮ ಒಳಗಿನ ಭಾವಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂತ ಬಂದಂಗೆ ಅದನ್ನ ಒಂದು ಲೈನ್ ಕೆಳಗೆ ಇನ್ನೊಂದು ಲೈನ್ ಬರಿತಾ ಹೋದ್ರೆ ಅದನ್ನ ಕವಿತೆ ಅಂತಾನೂ ಕರೆದ್ರೆ ಅದನ್ನ ಅಲ್ಲ ಅಂತ ಯಾರೂ ಅನ್ನಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗಜಲ್ಗೆ ವ್ಯತ್ಯಾಸ ಅಂತಂದ್ರೆ ಗಜಲ್ಗೆ ಕವಿತೆಗೆ ಈ ಗಜಲ್ ಒಳಗೆ ಅದರದೇ ಆದ ಒಂದು ಗ್ರಾಮರ್ ಇರ್ತದೆ. ಆ ಗ್ರಾಮರ್ ಬಿಟ್ಟು ಬರೆದ್ರೆ ಅದನ್ನು ಗಜಲ್ ಅಂತೇಳಿ ಯಾರೂ ಕರೆಯಕ್ಕೆ ಸಾಧ್ಯ ಇಲ್ಲ.

0: ನಾವು ಗಜಲ್ ಬರಿಬೇಕಂದ್ರೆ ಅದ್ರ ಬೇಸಿಕ್ ಒಂದು ಗ್ರಾಮರನ್ನು ಕಲ್ತಿರಬೇಕು. ಅದರ ಜೊತೆ ಜೊತೆಗೆ ಭಾವವನ್ನು ಆ ಎರಡು ಲೈನ್ ಇರೋದಕ್ಕೆ ಒಂದು ಶೇರ್ ಅಂತಾರೆ. ಅಟ್ಲೀಸ್ಟ್ ಒಂದು ಗಜಲ್ಗೆ ಐದು ಶೇರ್ ಇರಬೇಕು, ಎರಡೆರಡು ಲೈನಿಂದ ಐದು ಶೇರ್ ಇರಬೇಕು. ಪ್ರತಿ ಲೈನ್ ಒಳಗೂ ನಾವು ಪಂಚಿಂಗ್ ಲೈನ್ಸನ್ನು ಉಪಯೋಗ ಮಾಡಬೇಕು ಅಂತ ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ಇಲ್ಲದೇ ಇದ್ರೆ ಅದು ಗಜಲ್ ಅಂಥೇಳಿ ಅದನ್ನು ಗಜಲಿನ ಮಟ್ಟದೊಳಗೆ ನಮಗೆ ಕಾಣಕ್ಕೆ ಸಾಧ್ಯ ಆಗೋದಿಲ್ಲ. ಗಜಲ್ ಮೂಲ ಒಳಗೆ ಬಂದದ್ದು ಈಗ ನಾವು ಕನ್ನಡ ಒಳಗೆ ಎಲ್ಲರೂ ಗಜಲ್ ಅಂತೇಳಿ ಬರೆಯಕ್ಕೆ ಶುರು ಮಾಡಿದ್ವಿ ಇತ್ತೀಚೆಗೆ. ಆದರೆ ಅದು ಹುಟ್ಟಿದ್ದು ಉರ್ದು, ಆಮೇಲೆ ಅದರದ್ದು ಬಳಕೆ ಹೆಚ್ಚಾಗಿದ್ದು ಹಿಂದಿ ಒಳಗೆ. ಅದನ್ನು ಹಿಂದಿ ಸಿನಿಮಾ ಇಂಡಸ್ಟ್ರಿಯವರು ಆಗಿನ ದಿನಗಳೊಳಗೆ ಶಕ್ತವಾಗಿ ಬಳಸ್ಕೊಂಡಿರೋದ್ರಿಂದ ಗಜಲ್ಗೆ ಒಂದು ಅದರದೇ ಆದ ಗುರುತು ಉಳಿತು. ಅದನ್ನು ಇತ್ತಿತ್ತಲಾಗಿ ಕನ್ನಡದೊಳಗೆ ನಾವು ಗಜಲನ್ನು ಬರೆಯೋದಕ್ಕೆ ಶುರು ಮಾಡಿರೋದ್ರಿಂದ ಅದು ಆ್ಯಕ್ಚುಲಿ ಗಜಲ್ ಕನ್ನಡಕ್ಕೆ ನಮ್ಮದೇ ಆದ ಭಾಷೆ ಅಂತೇಳಿ ಆಗಿರೋದ್ರಿಂದ ಆ ಹಿಂದಿ ಅಥವಾ ಉರ್ದು ಒಳಗಿನ ಇಫೆಕ್ಟಿವ್ನೆಸ್ಸನ್ನು ಕನ್ನಡ ಒಳಗೆ ಇನ್ನೂ ತನಕ ಯಾರಿಗೂ ತರೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರಯತ್ನಗಳು ನಡೆದವು. ಆ ಗಜಲ್ ಒಳಗೆ ಯಾವ ಥರ ಪಂಚಿಂಗ್ ಡೈಲಾಗ್ಸ್ಗಳನ್ನು ಇರೋ ಥರನನ್ನು ನೋಡ್ಕೋಬೇಕು ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ಒಂದು ಲೈನ್ ಹೇಳಿಬಿಡ್ತೇನೆ ನಿಮಗೆ ಗಜಲ್ ಒಳಗಿಂದ ಏನಂತಂದ್ರೆ, ಮರಳ ಮೇಲಿನ ಮಸನದ ಹುಡುಗಿ ಹೆಸರು ಕಡಲ ಪಾಲು, ಜತೆಯಲ್ಲಿ ನಡೆದ ದಾರಿ ನಿಂತಿದೆ ಸುಡುಗಾಡಿಗೆ ಹಿಂದ್ಯಾಕೋ, ದೇವರ ತಲೆಗೇರುವ ಹೂವಿಂದು ನಶೆಗಾರನ ಗೋರಿ ಮೇಲೆ, ಮನ್ನ ಕೆಳಗೂ ಆಸೆಗಳು ಅರಳುವವು ಮೈ ವಾಸನೆಗೆ ಹಿಂದ್ಯಾಕೋ. ಈ ಥರ ಒಂದು ಪಂಚಿಂಗ್ ಲೈನ್ ಇರಬೇಕು. ಅಲ್ಲಿ ಓದಿದವರು ಅಲ್ಲೇ ಒಂದು ಕ್ಷಣ ನಿಂತು ಬಿಟ್ಟಿರಬೇಕು. ನಿನ್ನ ಪಾದ ಸ್ಪರ್ಶಕ್ಕೆ ನೀರೊಳಗಿನ ಕೆಂಡವು ಆರುವುದು. ಅವನು ಆಕೆ ಬಗ್ಗೆ ಬರಿಬೇಕಾದ್ರೆ ಈ ಥರ ಒಂದು ಪಂಚಿಂಗ್ ಲೈನ್ಸನ್ನು ಅಲ್ಲಿ ಹೇಳ್ತಾನೆ. ನಿನ್ನ ಪಾದ ಸ್ಪರ್ಶಕ್ಕೆ ನೀರೊಳಗನ್ನ ಕೆಂಡವು ಆರುವುದು ಅಂದ್ರೆ ಅದರದ್ದು ತಾದ್ಯಾತ್ಮತೆಯನ್ನು ಪರಾಕಾಷ್ಠೆಯನ್ನು ಪ್ರತಿ ಒಂದು ಸಾಲೊಳಗೂ ನಾವು ಹೇಳಬೇಕು ಅಂತ ಅನ್ನೋದು ಅಲ್ಲಿ ಇರಬೇಕು, ಗಜಲ್ ಒಳಗೆ ಇರಬೇಕು ಅನ್ನೋದು ನಂದು ಅಭಿಪ್ರಾಯ. ಆದರೆ ಇತ್ತಿತ್ತಲಾಗೆ ಗ್ರಾಮರಿಗೆ ಬರೀ ಗ್ರಾಮರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಭಾವವನ್ನು ಕಡಿಮೆ ಮಾಡಿ ಬರೆಯೋದ್ರಿಂದ ಆ ಗಜಲನ್ನು ಯಾರಿಗೂ ಓದಬೇಕಂತ ಅನಿಸೋದಿಲ್ಲ. ನಾನು ನೋಡಿದ್ದು ಹೇಳಬೇಕಂತಂದ್ರೆ ಗಜಲ್ ಪಂಡಿತರು ಅಂತೇಳಿ ಈಗೀಗ ಬರೀತಿರ್ತಾರೆ, ಅವರೆಲ್ಲ ಗ್ರಾಮರ್ ಒಳಗೆ ಪರ್ಫೆಕ್ಟ್ ಇರ್ತಾರೆ. ಆದರೆ ಆ ಗ್ರಾಮರನ್ನು ಹೊಂದಿಸುವ ಭರಾಟೆಯೊಳಗೆ ಅವರು ಭಾವವನ್ನು ಹಿಂದೆ ಉಳಿಸಿದ ಕೂಡಲೇ ಆ ಗಜಲ್ ತನ್ನ ವೇಟನ್ನು ಕಳ್ಕೊಂಡ ಅದು ಸಪ್ಪೆ ಆದ ಗಜಲ್ ಥರ ಆಗಿ ಹೋಗ್ತೈತೆ. ಅಂಥ ಗಜಲ್ಗಳು ಭಾಳ ದಿವಸ ತನಕ ನಿಲ್ಲೋದೇ ಇಲ್ಲ. ಅದಕ್ಕಾಗಿ ನನ್ನ ಅಭಿಪ್ರಾಯದೊಳಗೆ ಭಾವಕ್ಕೆ ಮಹತ್ವ ಕೊಡಬೇಕು, ಗ್ರಾಮರ್ ಅದರದೇ ಆದ ಒಂದು ಲಿಮಿಟೇಷನ್ ಒಳಗೆ ಇದ್ರೆ ಸಾಕು.
1: ಅಂದರೆ ಯಾವುದಾದ್ರೂ ಕವನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದರಲ್ಲಿ ಯಾವಾಗಲೂ ಅಷ್ಟೇ ಭಾವನೆ ಮುಖ್ಯ ಆಗಿರುತ್ತೆ. ಆ ಒಂದು ಭಾವ ಮುಖ್ಯವಾಗಿರಬೇಕು ಅಂತ ತಾವು ಹೇಳ್ತಾ
0: ಇದ್ದೀರಿ. ಭಾವ ಇಲ್ಲದೇ ಇದ್ರೆ ಅದು ಕಥೆನೂ ಆಗುವುದಿಲ್ಲ, ಯಾವುದು ಗಜಲು ಆಗುವುದಿಲ್ಲ, ಕವಿತೆನೂ ಆಗುವುದಿಲ್ಲ. ಭಾವ ಮುಖ್ಯ. ಆದರೆ ಇಲ್ಲಿ ಒಂದು ರೆಸ್ಟ್ರಿಕ್ಷನ್, ಗಜಲ್ಗೆ ಗ್ರಾಮರ್ ಅಂತ ಅನ್ನೋದು ಒಂದು ರೆಸ್ಟ್ರಿಕ್ಷನ್ ಇರೋದ್ರಿಂದ ನಾನು ನೋಡಿದ 80% ಪಂಡಿತರುಗಳು ನಾವು ಗಜಲ್ ಬರಿತೀವಿ ಅಂತ ಹೇಳ್ಕೊಂಡು ಅಡ್ಡಾಡೋರು ಆ ಗ್ರಾಮರ್ಗೆ ಹೆಚ್ಚಿನ ಒತ್ತು ಕೊಡ್ತಿರೋದ್ರಿಂದ ಭಾವಗಳು ಕಡಿಮೆ ಆಗಿ ಅವು ಅದರಾಗಿನ ಗಜಲ್ಗೆ ಇರಬೇಕಾದಂಥ ಚಾರ್ಮಿಂಗ್ ಕಾಣ್ತಿಲ್ಲ ನಾವು.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಸರ್, ತಾವು ತಮ್ಮ ಕತೆಗಳನ್ನ ನೋಡ್ತಾ ಇದ್ರೆ ಹೆಚ್ಚಾಗಿ ಕತೆಗಳಲ್ಲಿ ಬರುವಂತಹ ನಾಯಕಿ ಒಬ್ಬಳೇ ಇರ್ತಾಳೆ, ಹಾಗೇನೆ ಅವಳು ಸ್ವಗತದ

0: ಅಲ್ಲಿ ಮಾತಾಡ್ತಾ ಇರ್ತಾಳೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ
1: ಮೊದಲಿನಿಂದರೂ ನಾನು ಬರೆಯೋದಕ್ಕೆ ಶುರು ಮಾಡಿದ್ದು ಒಂದೇ ಪಾತ್ರವನ್ನು ಮುಂದಿಟ್ಟುಕೊಂಡು, ನಾನು ಅನ್ನೋ ಒಂದು ಪಾತ್ರ ಮುಂದಿಟ್ಟುಕೊಂಡು ಕತೆ ಬರೆಯೋದಕ್ಕೆ ಶುರು ಮಾಡೀನಿ. ಉದಾಹರಣೆ ಸೀತೆ ಅಂತ ಇಟ್ಕೊಳ್ಳಿ. ಈಗ ರಾಮಾಯಣದ ಸೀತೆ ಅಥವಾ ಅಹಲ್ಯೆ, ದ್ರೌಪದಿ ಈ ಪಾತ್ರಗಳನ್ನು ಮುಂದಿಟ್ಟುಕೊಂಡು ಅವಳು ಆಕೆ ಆ ನಾನು ಅಂಥೇಳಿ ಆಕೆ ತನ್ನ ಮನಸ್ಸಿನ ಒಳಗಿನ ಆಳವನ್ನು ಹೇಳ್ಕೊಂತ ಹೋಗುವಂಥದ್ದು, ಆಕೆಗೆ ಆದ ಏನು ಆ ಶೋಷಣೆ ಅಂತನ್ನುವುದಾಗಿರ್ಬೋದು ಅಥವಾ ಇನ್ಯಾವುದೋ ಸರಿ ತಪ್ಪುಗಳ ಜಿಜ್ಞಾಸೆ ಇರಬಹುದು, ಇವನ್ನ ಆಕೆ ತನ್ನಷ್ಟಕ್ಕೆ ತಾನ ಮನಸ್ಸೊಳಗೆ ಒಂದ ಸ್ವಗತದ ರೂಪವೊಳಗ ಹೇಳ್ಕೊಂತ ಹೋಗುದು. ಅದು ನನ್ನ ಇಷ್ಟದ ಪ್ರಕಾರದ ಕತೆ ಬರೆಯವನಿಗೆ. ಹತ್ತು ಪಾತ್ರಗಳನ್ನು ಇಟ್ಕೊಂಡು ಅಥವಾ ಒಂದಕ್ಕಿಂತ ಜಾಸ್ತಿ ಪಾತ್ರಗಳು ಅವಶ್ಯ ಇದ್ರೆ ಇರಲಿ, ಆ ಮಾತು ಬೇರೆ. ಆದ್ರೆ ನಾನು ಹೆಚ್ಚಾಗಿ ಬರೆಯುವುದಕ್ಕಾಗಿ ಆಯ್ದುಕೊಳ್ಳುವಂಥದ್ದು ಪಾತ್ರಗಳು ಒಂದೇ ಆಗಿರೋದ್ರಿಂದ ಅದಕ್ಕೆ ಸ್ವಗತದ ರೂಪವೊಳಗೆ ಅದನ್ನು ಕತೆಗಳನ್ನು ಮುಂದುವರೆಸ್ಕೊಂಡು ಬಂದದ್ದು ಈ ಆ ಥರ ಬಂದದ್ದು ನಾವು ನೋಡ್ತೀವಿ.
0: ಸರ್, ಈಗ ನಿಮ್ಮ ಕತೆಗಳನ್ನು ನೋಡ್ತಾ ಹೋದರೆ ಅಲ್ಲಿ ಸ್ತ್ರೀ ಒಂದು ಪ್ರಧಾನವಾದ ಒಂದು ಪಾತ್ರವಾಗಿ ಕಂಡು ಬರ್ತಾಳೆ ನಮಗೆ. ನಿಮ್ಮ ನಿರಾಕರಣೆ ಒಂದು ಕಥಾ ಸಂಕಲನ ನೋಡಿದಾಗ ಅದರಲ್ಲಿ ಹೇಳ್ತೀರಾ ನೀವು, ಏನೆಂದು ಹೇಳದೆ ಕಾಡಿಗಟ್ಟಿದುದು ಯಾಕೆಂದು ಪ್ರಶ್ನಿಸಲಿಲ್ಲ, ಬಿಟ್ಟು ಹೋದ ದಾರಿ ತುಳಿಯಬಾರದೆಂದು ಪ್ರತಿಜ್ಞೆ ಮಾಡಿರುವೆ, ಪ್ರತಿರುವತೆಯ ಹುಚ್ಚಿನ ಗೀಜಕದ ಗೂಡಿಗೆ ಹಗಲೇ ಬೆಂಕಿ ಬೀಳಲಿ ಅಂಥೇಳಿ ಅವಳು ಅಂದರೆ ಸೀತೆ ತನ್ನ ಒಂದು ಒಳಗಿರುವಂತಹ ಒಂದು ಬೆಂಕಿಯನ್ನು ಹೊರಗಡೆ ಹಾಕ್ತಾಳಲ್ಲ, ಅದು ಯಾಕೆ ಸರ್ ಈ ಸ್ತ್ರೀ ಬಗ್ಗೆ ಇಷ್ಟೊಂದು ನಿಷ್ಠೂರವಾಗಿ ಅಂದರೆ ಸ್ತ್ರೀ ಮೇಲೆ ಆಗ್ತಿರುವಂತಹ ಶೋಷಣೆಯ ಬಗ್ಗೆ ಇಷ್ಟು ನಿಷ್ಠೂರವಾಗಿ ಬರೀತಾ ಹೋಗ್ತಿರಲ್ಲ, ಏನು ಕಾರಣ ಸರ್? ಅಥವಾ ಈ ಕತೆ ಬರಿಬೇಕು ಅಂತ ಬರೀತಿರೋ ಅಥವಾ ಇದರ ಹಿನ್ನೆಲೆ ಏನಾದರೂ ಇದೆಯಾ ಸರ್?
1: ಇಲ್ಲ, ನಾನು ಇತ್ತಿತ್ತಲಾಗೆ ಈಗ ಇನ್ನೂ ಬಿಡುಗಡೆ ಆಗದೆ ಇರುವ ಮೂರು ಕಥಾ ಸಂಕಲನಗಳನ್ನು ಮಾಡಿದ್ದೆ ನಾನು. ಒಂದು ಪೌರಾಣಿಕ ಪಾತ್ರಗಳ ಕಥಾ ಸಂಕಲನ, ಇನ್ನೊಂದು ಸಾಮಾಜಿಕ, ಮತ್ತೊಂದು ಪ್ರೇಮ ಕಥಾ ಸಂಕಲನ. ಈಗ ನಾವು ಸ್ತ್ರೀ ಪಾತ್ರಗಳನ್ನು ಪೌರಾಣಿಕದ ಸ್ತ್ರೀ ಪಾತ್ರಗಳನ್ನು ಹೇಳುವ ಸಲುವಾಗಿ ಒಂದು ಕಥಾ ಸಂಕಲನ ಅಂತ ಮಾಡಿದ್ದು ನಿರಾಕರಣೆ. ಅದರೊಳಗೆ ಈ ಸೀತೆ, ಊರ್ಮಿಳೆ, ಅಹಲ್ಯೆ, ಯಶೋಧರೆ, ಈತ ದ್ರೌಪದಿ ಈ ಥರ ಪಾತ್ರಗಳನ್ನು ನಾವು ಅಲ್ಲಿ ನೋಡ್ತೀವಿ. ನನಗೆ ಈ ಪೌರಾಣಿಕ ಪಾತ್ರದ ಸ್ತ್ರೀ ಪಾತ್ರಗಳ ಮೇಲೆ ಆದಂಥ ಒಂದು ಶೋಷಣೆಯನ್ನು ಧ್ವನಿ ಎತ್ತಬೇಕಾಗಿತ್ತು. ಆವಾಗ ಆ ಕಾಲದೊಳಗೆ ಏನು ನಡೀತೋ ಗೊತ್ತಿಲ್ಲ ನಾ. ಆದ್ರೆ ಹಾಗಾಗಿದ್ದನ್ನು ಈಗ ಮೂಲ ರಾಮಾಯಣ ಅಥವಾ ಮಹಾಭಾರತ ಅಂಥೇಳಿ ನಮ್ಮ ಮುಂದೆ ಆ ಪುಸ್ತಕಗಳನ್ನು ಇಟ್ಟು ಹೋಗಿದ್ದಾರೆ ಅವರು. ಅದನ್ನು ನಾವೆಲ್ಲ ಓದಿ ಆದಮೇಲೆ ನಮ್ಗೆ ಅನಿಸಿದ ಪ್ರಕಾರ ಕೆಲವೊಬ್ಬರು ಪುರುಷ ಪ್ರಧಾನ ಪಾತ್ರಗಳನ್ನು ಹಿಂದೆ ಹೋಗಿ ಅದು ಸರಿ ಅಂತೇಳಿ ಅನ್ನೋರು ಒಂದು ಪಂಥ, ಒಂದು ವಾದ. ಇನ್ನೊಂದು ಆ ಪುರುಷ ಪಾತ್ರಗಳಿಂದ ಸ್ತ್ರೀ ಪಾತ್ರಗಳಿಗೆ ಆದ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಇನ್ನೊಂದು ಜನರ ವಾದ. ಅದಕ್ಕೆ ನಾನು ಮೊದಲಿನಿಂದರೂ ಯಾಕೆ ಈ ಸೀತೆಗಾಗಲಿ ಈ ಪಾತ್ರ ಪೌರಾಣಿಕದ ಸ್ತ್ರೀ ಪಾತ್ರಗಳಿಗೆ ಇಷ್ಟೆಲ್ಲ ಯಾಕೆ ಅನ್ಯಾಯ ಆಗ್ತಿದ್ರು, ಆ ಕಾಲದೊಳಗೂ ಯಾರೂ ಧ್ವನಿ ಎತ್ತಲಿಲ್ಲ ಮತ್ತು ಈ ಕಾಲದೊಳಗೂ ಯಾಕೆ ಧ್ವನಿ ಎತ್ತತಿಲ್ಲ ಅಂತ ಅಂದ್ಕೊಂಡು ಆದಮೇಲೆ ನಾನು ಏನಾದರೂ ಬರೀಬೇಕು ಆ ಪಾತ್ರಗಳಿಗೆ ನ್ಯಾಯ ಅಂತ ಅನ್ನೋದು ನನ್ನಿಂದಾದರೂ ಒಂದು ಧ್ವನಿ ಹೊರಗೆ ಬರಲಿ ಅಂತೇಳಿ ಬರೆಯೋದಕ್ಕೆ ಶುರು ಮಾಡಿದ್ದು. ಸೀತೆ ನಮಗೆ ಗೊತ್ತಿರುವಾಗ ಯುದ್ಧ ಮುಗಿದು ಕೂಡಲೇ ಆಕೆಗೆ ಅಲ್ಲಿ ಅಗ್ನಿ ಪ್ರವೇಶ, ಅದನ್ನು ಮುಗಿಸಿ ಬಂದಾದ್ಮೇಲೆ ಆ ಅಗಸನ ಪ್ರಸಂಗ, ಅದು ಮುಗೀತು ಅಂತಂದ್ರೆ ಆಕೆ ಏನೂ ಬೇಡ ಅಂತೇಳಿ ಮತ್ತೆ ಹೊಳ್ಳಿ ರಾಮನೊಂದಿಗೆ ನಾ ಬದುಕಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಾಯಿಯನ್ನು ಭೂತಾಯಿಯನ್ನು ನೆನೆದು ತನ್ನ ಅವತಾರವನ್ನು ಸಮಾಪ್ತಿ ಮಾಡಿಕೊಂಡಂಥ ಒಂದು ಘಟನೆ. ಈ ಎಲ್ಲ ಘಟನೆ ಒಳಗೆ ಅದು ಕ್ವಶನೇಬಲ್ ಕ್ಯಾರೆಕ್ಟರ್ ಅಂತಂದ್ರೆ ರಾಮಂದು. ನಾನು ಆ ಕಥೆ ಒಳಗೆ ಅದನ್ನೇ ಬರೆದನು. ಮೂಲ ರಾಮಾಯಣವನ್ನು ವಾಲ್ಮೀಕಿ ರಾಮಾಯಣ, ನಮಗೆ ರಾಮಾಯಣ ಅಂತಂದರೆ ಇನ್ಯಾರು ಕುವೆಂಪು ಬರೆದದ್ದು ರಾಮಾಯಣ ಅಲ್ಲ, ಮತ್ತೊಂದಲ್ಲ, ಅದರ ನಂತರ ಬರೆದವ್ರದ್ದಲ್ಲ. ನಾವು ಹಿಡಿಬೇಕಾಗಿದ್ದು ವಾಲ್ಮೀಕಿ ರಾಮಾಯಣ ಮಾತ್ರ, ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಅದನ್ನು ನಾವು ಮೂಲ ರಾಮಾಯಣ ಅಂತ ಹೇಳಿ ಅಂದ್ಕೊಂಡಿದ್ವಿ, ಮತ್ತು ಅದು ನಿಜಾನೂ ಸಹಿತ. ಅದಕ್ಕಾಗಿ ಅದನ್ನು ರೆಫರೆನ್ಸ್ ಆಗಿ ಅಲ್ಲಿ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಆಕೆ ಮೇಲೆ ಈ ನಡೆದಂಥದ್ದು ಪ್ರತಿ ಸಲನೂ ಆಕೆ ಬಾಯಿ ಮುಚ್ಚಿಕೊಂಡು ಅವನು ಹೇಳಿದ್ದನ್ನು ಕೇಳುವಂಥದ್ದನ್ನು ಹಿಂದಿನ ಒತ್ತಡ ಯಾವುದಿತ್ತು ಆಯಿತು. ಆದರೆ ನಾವು ವಾಲ್ಮೀಕಿ ರಾಮಾಯಣನ ಮೊದಲಿನಿಂದ ಕೊನೆ ತನಕ ಓದಿದ ಆದಮೇಲೂ ನಾವು ಏನು ಅಂದ್ಕೊಂತೀವಿ, ಅಲ್ಲಿ ಎಲ್ಲೂ ಆ ಮೂರು ಪ್ರಸಂಗದೊಳಗೆ ಯಾವುದು ಅಗ್ನಿ ಪ್ರವೇಶ, ಅಗಸನ ಪ್ರಸಂಗ, ಮತ್ತು ಕೊನೆಯದು ಭೂಮಿಯೊಳಗೆ ಇಳಿದು ಹೋಗುವಂತಂದು, ಈ ಮೂರು ಪ್ರಸಂಗದೊಳಗೂ ಸೀತೆಯಂತರ ರಾಮನ ವಿರುದ್ಧ ಒಂದಂದ್ರೆ ಒಂದು ಮಾತನ್ನು ನೀನು ಮಾಡಿದ್ದು ತಪ್ಪಂತೇಳಿ ಬರಲೇ ಇಲ್ಲ. ಆಕೆ ಬರೀ ಕೇಳಿದ್ಲು ತನ್ನ ನಿರ್ಧಾರನ ಕೊನೆಗೆ ತಗೊಂಡು ಹೋದ್ಲು. ಆಕೆ ನಿರ್ಧಾರ ಅಲ್ಲಿ ಯಾವುದೂ ಆಗಿರಲಿಲ್ಲ, ಎಲ್ಲ ನಿರ್ಧಾರಗಳು

0: ನಮ್ಮಿಂದನ ಆಗಿದ್ದವು. ನಿನ್ನ ಮನಸ್ಸೊಳಗೆ ಏನೈತಿ, ಈಗ ನಾನು ನಿನ್ನ ಅಗ್ನಿ ಪರೀಕ್ಷೆ ಮಾಡ್ಬೇಕಂತ ಮಾಡೀನಿ, ಈಗ ನೀನೇನಂತೆ ಅಂತ ಅವನು ಏನು ಕೇಳಲೇ ಇಲ್ಲ. ಒನ್ ಸೈಡೆಡ್ ಅಲ್ಲಿ ಊರಿಗೆ ಬೆಂಕಿ ಹಚ್ಚಿದ್ರು ಜಿಗಿ ಅಂತಂದರು. ಮುಂದೆ ಹೋಗಿ ಆಕೆಗೆ ಗೊತ್ತೇ ಇಲ್ಲ, ಅಗಸ ಯಾರೋ ಏನೋ ಒಂದು ಮಾತಂದ. ಆಕೆಗೆ ಗೊತ್ತಿಲ್ಲದನ್ನು ಆಕಿನ ರಾತ್ರಿ ಕಾಡಿನ ನಟ್ಟ ನಡ್ಬರ್ಕ್ ಹೋಗಿ ಬಿಟ್ಟು ಬಂದರು. ನಿನಗೆ ಈಗ ನಾವು ಕಾಯ್ದೆ ಕಾನೂನು ಅಂತೇಳಿ ಒಬ್ಬನ ಪನಿಷ್ ಮಾಡ್ಬೇಕಾತಂದ್ರೆ ನೀ ಇಂಥ ಅಪರಾಧ ಮಾಡಿದಿ ಅದಕ್ಕಾಗಿ ನಿನಗೆ ಇಂಥ ಪನಿಷ್ಮೆಂಟು, ಮಾಡಿಲ್ಲ ಅಂತಂದ್ರೆ ನಿನ್ನ ಸಮರ್ಥನೆಗೆ ನಿನ್ನ ವಾದವನ್ನು ಹೇಳಿ ಸಮರ್ಥನೆ ಮಾಡಿಕೊಂಡು ನೀನು ಆರೋಪಿ ಅಲ್ಲ, ನೀ ಅಂಥದ್ದೇನೂ ಮಾಡಿಲ್ಲ ಅಂಥೇಳಿ ನಿರೂಪಿಸು ಅಂಥೇಳಿ ಅನ್ನುವಂಥದ್ದು ಒಂದು ಕಾಯ್ದೆ ಈಗಿರುವಾಗ ಮೊದಲು ಯಾಕಿರಲಿಲ್ಲ ಇಂಥದ್ದು, ಆಕಿನ ಕೇಳಲೇ ಇಲ್ಲಲ್ಲ. ಅದು ನನಗೆ ಮನಸ್ಸೊಳಗೆ ಕೊರಿತಿತ್ತು. ಹೀಗಾಗಿ ಸೀತೆಯ ಮುಖಾಂತರ ನನ್ನ ಮನಸ್ಸೊಳಗಿರುವಂಥ ಆ ಶೋಷಣೆ ವಿರುದ್ಧ ಧ್ವನಿ ಆ ಕಥೆಯೊಳಗೆ ಎತ್ತಿದ್ದು. ಅದೇ ಥರ ಊರ್ಮಿಳೆ ಆಕೆನೂ ಲಕ್ಷ್ಮಣ ಹೋಗುವಾಗ ಕೇಳಿಲ್ಲ, ನೀನು ನನ್ನ ಜೊತೆ ಬರ, ಸೀತಾ ರಾಮನ ಜೊತೆ ಬರಾಕತ್ತಾಳು, ನೀನು ನನ್ನ ಜೊತೆ ಬಾ, ಬರ್ತೀಯೇನು, ಏನು ಕೇಳೇ ಇಲ್ಲ, ಬಿಟ್ಟು ಹೋದ. ಅಂದರೆ ಈ ಪೌರಾಣಿಕದ ಪಾತ್ರದೊಳಗಿನ ಸ್ತ್ರೀ ಪಾತ್ರಗಳು ಅಷ್ಟು ನೆಗ್ಲೆಕ್ಟ್ ಮಾಡುವಂಥ ಪಾತ್ರಗಳೇನು. ಈಗ ಅದನ್ನು ಒಂದು ಕತೆ ಅಂತಂದ್ರೆ ಅದಕ್ಕೆ ಒಬ್ಬ ರೈಟರ್ ಅಂತ ಇರ್ತಾನು. ಆ ರೈಟರು ಈಗ ನಾವು ಯಾರಿಗೆ ಬ್ಲೇಮ್ ಮಾಡಬೇಕಂತಂದ್ರೆ ವಾಲ್ಮೀಕಿಗೆ. ಈ ಪಾತ್ರಗಳನ್ನು ಇಷ್ಟು ನಿಕೃಷ್ಟ ಆಗಿ ಯಾಕೆ ನೆಗ್ಲೆಕ್ಟ್ ಆಗಿ ಯಾಕೆ ಕಾಣಬೇಕು, ಇಗ್ನೋರ್ ಯಾಕೆ ಮಾಡಬೇಕು ಈ ಪರಿ. ಅದಕ್ಕಾಗಿ ಪಾತ್ರಗಳನ್ನು ಪಾತ್ರ ಅಲ್ಲನ ಅನ್ನೋ ಥರ ಅಂದರೆ ಅದನ್ನು ಮೂಲಿ ಗೊತ್ತೇ, ಅದಕ್ಕೆ ಅದರ ಭಾವನೆನ ಇಲ್ಲ, ಒಂದು ಕಲ್ಲಿನ ಥರ ನಾವು ಯಾಕೆ ಅದನ್ನು ಅಂತ ಚಿತ್ರನ ಯಾಕೆ ಬೇಕಾಗಿತ್ತು. ಇವೆಲ್ಲ ನನ್ನ ಮನಸ್ಸೊಳಗಿದ್ದು. ಅಹಲ್ಯೆಗೆ ಕಲ್ಲಾಗಿ ಹೋಗು ಅಂಥೇಳಿ ಆ ಗಂಡ ಗೌತಮ ಹೇಳಿಕಿನ ಕಲ್ಲ ಆಗಿ ಅಂತಂದರೆ ನಿಜವಾಗ್ಲೂ ಕಲ್ಲಾಗಿದ್ದಲ್ಲ, ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಆಕೆ ಉಳಿದ ಆಯುಷ್ಯವನ್ನು ತೆಗದ್ಲು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಆದರೂ ಇವತ್ತಾದರೂ ಅದು ಪತಿವ್ರತೆಯರ ಲಿಸ್ಟ್ ಒಳಗೆ ಅಹಲ್ಯನ್ನು ಸೇರಿಸ್ತೀವಿ ನಾವು. ಅವನು ನೋಡಿದ್ರೆ ಗೌತಮ ಋಷಿ ಬ್ರಹ್ಮಜ್ಞಾನಿ ತಿಳಿದವನು, ಕಲ್ಲಾಗಿ ಹೋಗು ಆ ಘಟನೆ ನಿಂತರ ಕಲ್ಲಾಗಿ ಹೋಗು ಅಂತೇಳಿ ಆಕೆಗೆ ಶಾಪ ಕೊಟ್ಟು ಹೋಗಿಬಿಡ್ತಾನೆ. ಪುರುಷ ಪ್ರಧಾನ ಸಮಾಜ ಒಳಗೆ ಸ್ತ್ರೀಗೆ ಏನೂ ಬೆಲೆ ಇಲ್ಲೇನು, ಆಕೆಗೆ ಮನಸ್ಸು ಅನ್ನೋದ ಇಲ್ಲ ಇಲ್ಲೇನು, ಅಥವಾ ಆಕೆ ಮನಸ್ಸಿಗೆ ಸ್ಪಂದನೆ ಅಂತ ಅನ್ನೋದು ಇವರಿಂದ ಯಾಕೆ ಸಿಕ್ತಿಲ್ಲ, ಇವಕ್ಕೆಲ್ಲ ಉತ್ತರ ಹೇಳ್ಕೋಬೇಕಾಗಿತ್ತು. ಅದಕ್ಕಾಗಿ ಆ ಸ್ತ್ರೀ ಪಾತ್ರಗಳನ್ನ ಇಟ್ಟುಕೊಂಡು ಆ ಕಥಾ ಸಂಕಲನ ಬರೆದದ್ದು ಮೇಡಮ್.
1: ಸರ್, ಈಗ ನಿಮ್ಮ ನಿರಾಕರಣೆ ಕಥಾ ಸಂಕಲನದಲ್ಲಿ ಬರುವಂತಹ ಸ್ತ್ರೀ ಪಾತ್ರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸ್ತ್ರೀ ಶೋಷಣೆ ಅನ್ನುವಂಥದ್ದು ಎದ್ದು ಕಾಣ್ತಾನೆ ಇದೆ. ಬಹುಶಃ ತಾವು ಒಬ್ಬ ನ್ಯಾಯವಾದಿಗಳಾದ ಕಾರಣ ಈ ರೀತಿ ವಿಭಿನ್ನವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ಕೊಳ್ತೀನಿ. ಸರ್, ಈಗ ನೀವು ನ್ಯಾಯವಾದಿಗಳಾಗಬೇಕು ಅಂತೇಳಿ ಬಾಲ್ಯದಲ್ಲಿ ಏನಾದರೂ ಕನಸು ಕಂಡಿದ್ರ ಹೇಗೆ?
0: ಇಲ್ಲ ಮೇಡಮ್, ಆತನ ಕನಸು ಅದು ಏನೋ ಒಂದು ಆಗಬೇಕು ಅಂತೇಳಿ ಆಗಿದ್ದೇನಲ್ಲದು, ಸುಮ್ಮನೆ ಏನು ಕಾಕತಾಳಿಯ ಎಜುಕೇಷನ್ ಅಂತ ಎಲ್ಲ ಮುಗಿದು ಕಾಕತಾಳಿ ಏನೋ ಆಗಿ, ಆದರೆ ಆಮೇಲೆ ನಾನು ಪ್ರಾಕ್ಟೀಸ್ ಶುರು ಮಾಡಿ ಆದಮೇಲೆ ಅದಕ್ಕೆ ಡೆಡಿಕೇಟ್ ಆಗಿ ಅಲ್ಲೇ ಡೆಡಿಕೇಟ್ ಆಗಿ ಅಂತಂದ್ರೆ ಅದರ ಅರ್ಥ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸಿವಿಲ್ ಸೈಡು ಕ್ರಿಮಿನಲ್ ಸೈಡು ಈ ಥರ ಬೇರೆ ಬೇರೆ ಚಾಯ್ಸಸ್ ಇರ್ತಾವೆ. ಭಾಳಷ್ಟು ಮಂದಿ ಎಲ್ಲ ಎರಡೂನು ಮಾಡ್ತಿರ್ತಾರೆ, ಇದನ್ನು ಮಾಡ್ತಾರೆ ಕ್ರಿಮಿನಲ್ಲು ಸಿವಿಲ್ಲು ಆಕ್ಸಿಡೆಂಟ್ ಕೇಸು. ಆದರೆ ಎಲ್ಲನೂ ಮಾಡೋದ್ರಿಂದ ನಮಗೆ ಒಂದು ಪರ್ಫೆಕ್ಟ್ನೆಸ್ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಚೂಸ್ ಮಾಡ್ಕೊಂಡಿದ್ದು ಸಿವಿಲ್ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಇವತ್ತಾದರೂ ನನ್ನ ಮನೆಗೆ ಜರ್ನಲ್ಗಳು ಬಂದರೆ ಕ್ರಿಮಿನಲ್ ಕೇಸ್ ಇದ್ದ ಹೆಡ್ ನೋಟ್ಸನ್ನು ಅದನ್ನು ನಾನು ಒಂದು ಸೆಂಟೆನ್ಸ್ ಐದು ಓದಕ್ಕೆ ಹೋಗೋದಿಲ್ಲ, ಪುಟ ತಿರುವೆ ಸಿವಿಲ್ ಮ್ಯಾಟರ್ ಇದ್ದದನ್ನು ಮಾತ್ರ ಓದ್ಕೊಂತಾನೆ. ಅಂದರೆ ನನ್ನ ಅಭಿಪ್ರಾಯ ಏನಂತಂದರೆ ಪಯಣ ಒಂದೇ ದೋಣಿ ಒಳಗೆ ಇರಬೇಕು. ಅಂದರೆ ನಾವು ಅಂದ್ಕೊಂಡದ್ದನ್ನು ಬೇಗ ಮುಟ್ಟೋದಕ್ಕೆ ಸಾಧ್ಯ ಅಥವಾ ನಮಗೊಂದು ಪರ್ಫೆಕ್ಟ್ನೆಸ್ ಬರೋದಕ್ಕೆ ಸಾಧ್ಯ ಅಂತೇಳಿ ನಾನು ಅಂದ್ಕೊಂಡೀನಿ. ಅದಕ್ಕಾಗಿ ಏನು ಮಾಡಿದ್ರು ಒಂದೇ ಮಾಡ್ತಿರ್ಬೇಕು, ನಾವು ನಮ್ದು ಚೂಸ್ ಮಾಡ್ಕೋಬೇಕು, ಅದರ ಅದೇ ದಾರಿ ಒಳಗೆ ನಡೀತಿರ್ಬೇಕು. ಹೀಗಾಗಿ ಇದನ್ನು ಸಿವಿಲ್ ಸೈಟ್ ಪ್ರಾಕ್ಟೀಸನ್ನು ಶುರು ಮಾಡಿದ್ದು. ಇದರಿಂದ ಪ್ರಭಾವ ನನ್ನ ಬರವಣಿಗೆಗೆ ಏನೂ ಆಗಿಲ್ಲ ಅಂತಂದರೆ ಭಾಳಷ್ಟು ಮಂದಿಗೆ ವಿಚಿತ್ರ ಆಗ್ಬೋದು. ನನ್ನ ಪ್ರಾಕ್ಟೀಸ್ದಿಂದ ನಾನು ಒಂದು ಕತೆನೂ ಬರೆದಿಲ್ಲ ಮತ್ತು ಅದರದ್ದು ಇಂಪ್ಯಾಕ್ಟ್ ನನ್ನ ಬರವಣಿಗೆಗೆ ಆಗೇ ಇಲ್ಲ. ಆ ನನ್ನ ಬರವಣಿಗೆ ಜಗತ್ತನ್ನು ಬೇರೆ ಮತ್ತು ನನ್ನ ಪ್ರಾಕ್ಟೀಸನ್ನು ಬೇರೆ. ಇತ್ತಿತ್ತಲಾಗಿ ನಾನು ಅಂದ್ಕೊಳ್ಳೋದು ಸಾಕಿನ್ನ 26 ವರ್ಷ ಪ್ರಾಕ್ಟೀಸ್ ಮಾಡಿ ಆಯಿತು, ನಂದು ನಿಜವಾದ ಬದುಕಂತಂದ್ರೆ ಇನ್ನು ಓದೋದು ಬರೆಯೋದು ಮಾತ್ರ, ಇದಲ್ಲ, ಇದೇನೋ ಹೊಟ್ಟೆ ಪಾಡು ಅಂತೇಳಿ ನನಗೆ ಅನ್ಸಕ್ಕೆ ಈಗ ಶುರು ಆಯಿತು. ಮತ್ತು ಏನೋ ನಾವು ಡಾಕ್ಟರ್ ಆಗಿಯೂ ವಕೀಲರಾಗಿಯೂ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ನಾವು ಮಾಡೋದಕ್ಕೆ ಏನೋ ಸೇವೆ ಅಂತೇಳಿ ನಾವು ಭಾಳಷ್ಟು ಜನ ಅಂತಾರೆ, ಆದರೆ ಅದರಷ್ಟು ಸುಳ್ಳು ಮತ್ತೊಂದಿಲ್ಲ. ಇದು ಒಂದು ಹೊಟ್ಟೆಪಾಡು ಯಾವುದು ನಮ್ದು ಪ್ರಾಕ್ಟೀಸ್ ಮಾಡೋದು. ಯಾರು ಯಾರನ್ನು ನಾವು ಏನು ಮಾಡಿದ್ರು ಯಾರು ನಮ್ಮನ್ನು ನೆನೆಸೋದಿಲ್ಲ, ಎದುರಿಗೆ

0: ಅಂದ್ರೆ ಮಾತಾಡಿಸೋದಿಲ್ಲ. ಅದಕ್ಕಾಗಿ ನಾನು ಅನ್ಕೊಂಡಿದ್ದು ಏನಂತಂದ್ರೆ, ಇದು ಬರೀ ಹೊಟ್ಟೆಪಾಡು, ಹೊಟ್ಟೆಪಾಡಿಗಾಗಿ ಇದನ್ನ ಇಲ್ಲಿ ಉಳಿದ ಆಯುಷ್ಯನ ಯಾಕೆ ಕಳ್ಕೋಬೇಕು, ಅದಕ್ಕಾಗಿ ಬರೆಯದೆ ನನಗೆ ಬದುಕು ಸಾಧ್ಯ ಇಲ್ಲ ಅಂತೇಳಿ ಇತ್ತಿತ್ತಲಾಗಿ ಅನ್ಸಕ್ಕೆ ಶುರು ಆಗಿ ಬರೆಯುವುದನ್ನು ಮಾತ್ರ ಮುಂದುವರೆಸ್ಕೊಂಡು ಹೋಗಬೇಕು ಅಂತೇಳಿ ಅನ್ಕೊಂಡೇನಿ. ನೋಡ್ಬೇಕೇನು.
1: ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಅವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486282.

ಕೇಳ್ತಾ ಇದ್ದೀರಾ 90.4 ಎಫ್ಎಂ ನಲ್ಲಿ KLE ವೇಣುಧ್ವನಿಯನ್ನ. ನಮ್ಮ ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಂದ ಸಂಗೀತ ಕಾರ್ಯಕ್ರಮ. ಮೊದಲ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಇದು ಒಂದು ವಚನವಾಗಿದೆ. ಈ ಒಂದು ವಚನವನ್ನು ಹಾಡಿದ್ದಾರೆ ಬಿ ಡಿ ಜಾಧವ್ ಹಾಗೂ ಸಂಗಡಿಗರು. ಶರಣ ಕಲ್ಯಾಣ, ಬಸವ ಕಲ್ಯಾಣ.

90.4 FM ನ KLE ವೇಣುಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಸ್ಥಳೀಯ ಪ್ರತಿಭೆಗಳಿಗೊಂದು ವೇದಿಕೆ ಇದು ಗೀತ ಸಂಗಮ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ಹಾಡಿದ್ದಾರೆ ಅಶೋಕ್ ಕೋಲ್ಕಾರವರು. ಒಳಿದು ಮಾಡೋ ಮನುಜ ನೀ ಇರೋದು 3 ದಿವಸ.

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ

ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಂದ ನಡೆಯುತ್ತಿರುವ ಸಂಗೀತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಗೀತ ಸಂಗಮದಲ್ಲಿ ಇನ್ನೊಂದು ಗೀತೆ ಹಾಡಿದ್ದಾರೆ ಅಜಿತ್ ಕುಮಾರ್ ಉಪಕಟ್ಟಿಯವರು. ಇದೊಂದು ಭಾವಗೀತೆ.

0: ಏನು ಹಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಳ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಳ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಪ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, ಕೆಎಲ್ಇ ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನು ಕರೆಕ್ಟಾಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವು ಇದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.
2: ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ 90.4 FM. ಕಾರ್ಯಕ್ರಮದಲ್ಲಿ ಈಗೊಂದು ಜನಪದ ಗೀತೆ, ತೆಗಿಬೇಡ ತಂಗಿ ಕಣ್ಣಾಗ ನೀರ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ರೇವಪ್ಪ ಪೂಜಾರಿಯವರು.

ಇವತ್ತಿನ ಗೀತ ಸಂಗಮ ನಿಜಕ್ಕೂ ವಿಶೇಷವಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಚನ ಕೇಳಿದ್ರಿ, ಭಾವಗೀತೆ ಕೇಳಿದ್ರಿ, ಜನಪದ ಗೀತೆ ಕೇಳಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಸುದ್ದಿಯನ್ನ ನಿಮಗೆ ಉಣಬಡಿಸಿದವರು ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ತಾಯಿಗೆ ಉಂಟಾಗುವ ಆನಂದವನ್ನು ಕವಿ ತುಂಬ ಬಗೆ ಬಗೆಗಳಲ್ಲಿ ವರ್ಣಿಸ್ತಾ ಇದ್ದಾರೆ. ತಿಳಿಗೊಳನ ತಾವರೆಯ ಸೆರೆಯ ತುಂಬಿಗಳಂತೆ ಚಂಚಲಿಪ ಕಣ್ಗಳಿಗೆ, ನೋಡುವವರ ಕಣ್ಣುಗಳಿಗೆ ಶ್ರೀರಾಮಚಂದ್ರ ಹೇಗೆ ಕಾಣಿಸ್ತಿದ್ದಾನೆ ಅಂದರೆ ಒಂದು ತಿಳಿಯಾದ ಕೊಳ ಇದೆ, ಅಲ್ಲಿ ತಾವರೆ ಇದೆ, ಆ ತಾವರೆಯ ಹೂವಿನ ಮೇಲೆ ಅನೇಕ ದುಂಬಿಗಳು ಬಂದು ಕೂತ್ಬಿಟ್ಟಿವೆ. ಹಾಗೆ ಈ ರಾಮನ ಮುಖವೆಂಬಂಥ ತಿಳಿಗೊಳದ ತಾವರೆ ಇದೆಯಲ್ಲ, ಅದ್ರ ಮೇಲೆ ಸುರುಳಿ ಸುರುಳಿ ಕೂದಲುಗಳು, ಯಾಕೆಂದರೆ ಕೂದಲು ಕಪ್ಪಾಗಿರುತ್ತೆ, ದುಂಬಿಗಳು ಕಪ್ಪಾಗಿರ್ತವೆ, ಹಾಗೆ ದುಂಬಿಗಳಂತೆ ಬಂದು ಕೂತಿದೆ. ಸಾಮಾನ್ಯವಾಗಿ ಪ್ರಾಚೀನ ಕವಿಗಳು, ಎಲ್ಲ ಕಾವ್ಯಾಭ್ಯಾಸಿಗಳಿಗೆ ತಿಳಿದಿರುವಂತೆ, ಯೌವನವತಿಯರಾದ ಸ್ತ್ರೀಯರ ಸೌಂದರ್ಯವನ್ನು ವರ್ಣಿಸಬೇಕಾದ್ರೆ, ಅವರ ಮುಂಗುರುಳನ್ನು ವರ್ಣಿಸಬೇಕಾದ್ರೆ ದುಂಬಿಯ ವರ್ಣನೆಯನ್ನು ಮಾಡುವುದು ಸಾಧಾರಣ. ಇಲ್ಲಿ ಕವಿ ಮಗುವಿನ, ಶಿಶುವಿನ ಸೌಂದರ್ಯವನ್ನು ವರ್ಣಿಸಬೇಕಾದ್ರೆ ಅದರ ಮುಂಗುರುಳನ್ನು ದುಂಬಿಗೆ ಹೋಲಿಸ್ತಾ ಇರೋದು ಒಂದು ವಿಶೇಷ. ಅದನ್ನು ನೋಡಿ ತಾಯಿ ಸಂತೋಷ ಪಡ್ತಿದ್ದಾಳೆ, ತನ್ನ ಮಗುವಿನ, ರಾಮನ ಕಪ್ಪು ಮುಂಗುರುಳಿದೆಯಲ್ಲ ಅದನ್ನು ನೋಡಿ ಖುಷಿ ಪಡ್ತಿದ್ದಾಳೆ. ತಾನು ಮಾತ್ರ ಸುಖ ಪಡ್ತಿಲ್ಲ, ಅದನ್ನು ತೋರಿ ಮೆರೆವಳು ಎಲ್ಲರನ್ನೂ ಕರೆದು ಕರೆದು ತೋರಿಸ್ತಿದ್ದಾಳೆ, ನೋಡಿ ನನ್ನ ಮಗುಗೆ ಎಷ್ಟು ಚೆನ್ನಾಗಿರೋ ಕೂದಲು ಬಂದಿದೆ, ಎಷ್ಟು ಚೆನ್ನಾಗಿರೋ ಸುರುಳಿ ಸುರುಳಿ ಉಂಗುರದಂತೆ ಬಂದಿದೆ ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಮಗು ಒದೆಯತ್ತಲ್ಲ, ಪುಲಕ ಸುಖಕ್ಕೆ ಮೈ ಮರೆಯುವಳು, ಸಂತೋಷ ಪಡ್ತಿದ್ದಾಳೆ. ಅಲ್ಲಿ ಗಮನಿಸ್ಬೇಕಾದ ನಾವು ನಲಿವಳು ಅನ್ನುವಾಗ ಲಕಾರ ಇದೆ, ಮೆರೆವಳು ಅನ್ಬೇಕಾದ್ರೆ ಲಕಾರ ಇದೆ, ಪುಲಕ ಅನ್ಬೇಕಾದ್ರೆ ಲಕಾರ ಇದೆ. ಎರಡು ಲಕಾರಗಳ ನಡುವೆ ಕುವೆಂಪು ಅವರು ಲಕಾರವನ್ನು ತಂದಾಗ ಓದುವಾಗ, ಗಮಕವನ್ನು ಹಾಡುವಾಗ ನಾಲಿಗೆಗೆ ಒಂದು ರೀತಿ ಸುಖ ಕೂಡ ಸಿಗ್ತದೆ. ಅದೊಂದು ಸುಖ. ರಾಮನ ಜೀವನವೇ ಒಂದು ಸುಖವಾದರೆ, ರಾಮನ ಬಾಲ್ಯ ಒಂದು ಸುಖ ಆದರೆ, ರಾಮನನ್ನ ಕುರಿತು ಕೌಸಲ್ಯ ಪಡುವ ಆನಂದವನ್ನು ಓದಿ ನೋಡುವುದು ಒಂದು ಸುಖವಾದರೆ, ಕೇಳುವುದು ಒಂದು ಸುಖವಾದರೆ, ಗಮಕದಲ್ಲಿ ಅದು ಹಾಡಿ ನಾಲಿಗೆಗೆ ಒಂದು ಸುಖವನ್ನು ತಂದ್ಕೊಳ್ಳೋದಿಲ್ಲ, ಯಾಕೆಂದ್ರೆ ರಾಮ ಅಂದ್ರೇ ಸುಖ. ಮೈಮರೆಯುವಳು ದಶರಥನ ರಾಣಿ, ಈ ರೀತಿ ಅವಳು ಮೈಮರೀತಿದ್ದಾಳೆ. ಕೌಸಲ್ಯೆ ರಾಮಚಂದ್ರನ ತಾಯಿ. ಇಲ್ಲಿ ಕೌಸಲ್ಯ ಯಾರು, ರಾಮ ಯಾರು ಅಂದರೆ ಕೌಸಲ್ಯ ಮಗ ಅಂತ ಹೇಳ್ತಿಲ್ಲ. ತಾಯಿಗೆ ತಾಯತ್ವವನ್ನು, ತಾಯ್ತನವನ್ನು, ಮಾತೃತ್ವವನ್ನು ತಂದುಕೊಟ್ಟವನಾದ್ರಿಂದ ಮಗನ ಮೂಲಕ ತಾಯಿಯ ಸಂಬೋಧನೆಯನ್ನು ಇಲ್ಲಿ ಕವಿ ಮಾಡ್ತಿರೋ ತುಂಬ ಅರ್ಥಪೂರ್ಣ.

ಕುವೆಂಪು ಅವರು ವಿಷಯದ ಆಯ್ಕೆಯಲ್ಲಿ ಹೇಗೆ ಮಹತ್ತಾದ ರಾಮನ ಜೀವನ ಚರಿತ್ರೆಯನ್ನೇ ತೆಗೆದುಕೊಂಡು ಮಹಾಕಾವ್ಯವನ್ನು ಮಾಡಿದ್ದಾರೋ, ಅದರಲ್ಲಿ ತಮ್ಮ ದರ್ಶನ ವಿಚಾರಗಳನ್ನು ಎಲ್ಲಿ ಬೇಕೋ ಎಷ್ಟು ಬೇಕೋ ಅಷ್ಟು ತುಂಬ ಸಮಂಜಸವಾಗಿ ಜೋಡಿಸಿದ್ದಾರೋ ಪೋಣಿಸಿದ್ದಾರೋ, ಹಾಗೆಯೇ ಈ ಪುಟ್ಟ ಮಗುವಿನ ಬಾಲ್ಯದ ಲೀಲೆಗಳನ್ನು ವರ್ಣಿಸಬೇಕಾದ್ರೆ ಅವರು ಮಹೋಪಮೆಯನ್ನು ಬಳಸ್ತಾರೆ. ಹಾಗೆಯೇ ಈ ಪುಟ್ಟ ಮಗುವಿನ ಬಾಲ್ಯದ ಲೀಲೆ

0: ಕಾರ್ಯಗಳನ್ನು ವರ್ಣಿಸಬೇಕಾದ್ರೆ ಅವರು ಮಹೋಪಮೆಯನ್ನು ಬಳಸ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದ್ದು. ಮಹೋಪಮೆಯೇ ಅಂತ ಹೇಳಿದ್ರೆ ಯಾವುದು ಬಹಳ ದೊಡ್ಡ ಇಡೀ ಸೃಷ್ಟಿಯ ಗತಿಚಿತ್ರಗಳನ್ನು, ಸೃಷ್ಟಿಯ ವಿನ್ಯಾಸಗಳನ್ನು ಒಂದು ಮಾತಲ್ಲಿ ಹಿಡಿದಿಡ್ತದಲ್ಲ, ಅವೆಲ್ಲ ಮಹೋಪಮೆಗಳಾಗ್ತವೆ. ಉದಾಹರಣೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಮತ್ತು ರಾವಣ ಯುದ್ಧ ಮಾಡಬೇಕಾದ್ರನ್ನು ವರ್ಣಿಸ್ಬೇಕಾದ್ರೆ ವಾಲ್ಮೀಕಿ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ, ರಾಮಣ ರಾವಣ ಯೋರ್ ಮಧ್ಯೆ ರಾಮರಾವಣ ಯೋರಿವ. ರಾಮ ರಾವಣರ ಯುದ್ಧವನ್ನು ಯಾವುದಕ್ಕೆ ಹೋಲಿಸ್ಬೋದು ಅಂತ ಹೇಳಿದ್ರೆ ಆಕಾಶಕ್ಕೆ ಆಕಾಶ, ಸಮುದ್ರಕ್ಕೆ ಸಮುದ್ರ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸಾಗರಂ ಸಾಗರಕ್ಕೆ ಸಾಗರವೇ ಸಾಟಿ, ಆಕಾಶಕ್ಕೆ ಆಕಾಶವೇ ಸಾಟಿ ಅಂತ. ಅಂಥ ಒಂದು ಮಹೋಪಮೆಯನ್ನು ಇಲ್ಲಿ ಕುವೆಂಪು ಅವರು ಬಳಸ್ತಿದ್ದಾರೆ. ಎಲ್ಲಿ ಬಳಸ್ತಿದ್ದಾರೆ? ಇನ್ನು ಪುಟ್ಟ ಮಗುವಾದ ರಾಮನ ಬಾಲ್ಯವನ್ನು ವಿವರಿಸ್ಬೇಕಾದ್ರೆ ಬಳಸ್ತಿದ್ದಾರೆ. ಹೇಗೆ ಅಂದರೆ, ಕೌಸಲ್ಯೆ ರಾಮನ ಆ ಪುಟ್ಟ ಕಣ್ಣುಗಳನ್ನು ನೋಡಿದ್ರೆ ಇದ್ದಕ್ಕಿದ್ದಂತೆ ಕೆಲಸತಿ ಅವಳಿಗೆ ಇಡೀ ಆಕಾಶ ನೋಡ್ದಂಗೆ ಅನ್ಸತ್ತಂತೆ. ಇಡೀ ಆಕಾಶವೇ ಕಂಡು ಬರುತ್ತಂತೆ ಅವಳ ಕಣ್ಣಿಗೆ. ಆ ಪುಟ್ಟ ಮಗುವಿನ ಕಣ್ಣಿನಲ್ಲಿ ಅವಳಿಗೆ ಇಡೀ ಆಕಾಶ ಕಾಣಿಸ್ತಾ ಇದೆ. ಇನ್ನೊಂದು ಸರ್ತಿ ಆ ರಾಮ ಮಗು ಏನಾದರೂ ತೊದಲು ನುಡಿಯನ್ನು ಹೇಳಿದ್ರೆ ಆ ತೊದಲು ಮಾತಿನಲ್ಲಿ ಕಡಲು ಕಾಣಿಸುತ್ತಂತೆ. ಅಂದರೆ ಸಮುದ್ರದ ಘೋಷ ಇದೆಯಲ್ಲ, ಅಲೆಗಳ ಮೊರೆತ, ಎಷ್ಟು ಜೋರಾಗಿರುತ್ತೆ, ಎಷ್ಟು ಗಂಭೀರವಾಗಿರುತ್ತೆ, ಎಷ್ಟು ಆಳವಾಗಿರುತ್ತೆ, ಅದು ಮಗುವಿನ ತೊದಲಲ್ಲಿ ಕೇಳಿಸ್ತಾ ಇದೆ. ಅಂದರೆ ಏನು, ಸಮುದ್ರಕ್ಕಿಂತಲೂ ರಾಮನ ವ್ಯಕ್ತಿತ್ವ ದೊಡ್ಡದು, ಆಕಾಶಕ್ಕಿಂತಲೂ ರಾಮನ ವ್ಯಕ್ತಿತ್ವ ದೊಡ್ಡದು ಅನ್ನೋದು ಅವಳಿಗೆ ಗೊತ್ತಾಗ್ತಿದೆ, ಅರ್ಥವಾಗ್ತಿಲ್ಲ. ಗೊತ್ತಾಗೋದು ಬೇರೆ, ಅರ್ಥವಾಗೋದು ಬೇರೆ. ತಾಯಿ ಸುಯ್ದು ಬೆಚ್ಚುವಳು, ಅವಳು ಬೆಚ್ಚು ಬೀಳ್ತೀಯಳು. ಏನು ಹೀಗೆ ಸಮುದ್ರದ ಸದ್ದು ಅಯೋಧ್ಯೆಯಲ್ಲಿ ಏನು ಬಂತು? ಅಯೋಧ್ಯೆ ಸುತ್ತ ಎಲ್ಲೂ ಸಮುದ್ರ ಇಲ್ಲ, ಆಕಾಶ ನೋಡ್ದಂಗೆ ಆಗ್ತಾ ಇದೆ ಅವಳಿಗೆ. ಇದು ಒಂದು ಅನುಭವವೂ ಆದರೆ ಇನ್ನು ಕೆಲಸತಿ ಮಗು ಎತ್ಕೊಳಕ್ಕೆ ಹೋದರೆ ಹೂ ಹಗುರ, ತುಂಬ ಸೂಜಿ ಮಲ್ಲಿಗೆ ತೂಕದ ಮಗು ಅದು. ಆ ಮಗುವನ್ನು ಎತ್ಕೊಳಕ್ಕೆ ಹೋದರೆ ಗಿರಿಭಾರವಾಗ್ತಾ ಇದೆಯಂತೆ, ಅದು ಬೆಟ್ಟದಷ್ಟು ಪರ್ವತದಷ್ಟು ಭಾರವಾಗ್ತಿದೆ. ನೆಗಹಲಾರದೆ, ಎಷ್ಟು ಚೆನ್ನಾಗಿದೆ ಪದ, ಎತ್ತಕ್ಕಾಗದೆ ಒದ್ದಾಡ್ತಿದ್ದಾಳೆ, ತೇಂಕಿದಳು, ತೇಂಕ್ತಾ ಇದ್ದಾಳು ಅವಳು, ತೇಕ್ತಾ ಇದ್ದಾಳೆ. ಏನಾಗಿದೆ ನನ್ನ ಮಗನಿಗೆ, ಏನಾದರೂ ಗ್ರಹಗಳ ಕಾಟವೆ ಅಂತ ಅವಳಿಗೆ ಭಯ ಆಗ್ತಾ ಇದೆ, ಅನುಮಾನ ಆಗ್ತಾ ಇದೆ. ಇನ್ನೊಂದು ಸರ್ತಿ ಭಾಳ ಚೆನ್ನಾಗಿರೋ ವರ್ಣನೆ ಇದು, ಪಚ್ಚೆ ತೊಟ್ಟಿಲು. ರಾಮನ್ ಎಲ್ಲಿ ಮಲಗಿಸಿದ್ದಾರೆ ಅಂದರೆ ನವರತ್ನಗಳಲ್ಲಿ ಪಚ್ಚೆ ಒಂದು, ಪಚ್ಚೆಯಿಂದ ಮಾಡಿರುವ ತೊಟ್ಟಲಲ್ಲಿ ಮಲಗಿಸಿದಾರಂತೆ. ಅದು ಹೊಳಿತಾ ಇರುತ್ತೆ, ಅದರೊಳಗಡೆ ಪ್ರತಿಬಿಂಬ ಕಾಣಿಸುತ್ತೆ. ಆ ಬಿಂಬದಲ್ಲಿ ಏನು ಕಾಣಿಸ್ತಿದೆ ಅವಳಿಗೆ ಅಂದರೆ, ಆ ತೊಟ್ಟಿಲ ಬಿಂಬದಲ್ಲಿ ಮಗುವಿನ ಮುಖ ಪ್ರತಿಬಿಂಬಿತವಾಗ್ತಿದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಅದನ್ನು ನೋಡಿದ್ರೆ ಆ ಮುದ್ದು ಮಗು ಕಾಣಿಸ್ಬೇಕಲ್ಲಿ ಪ್ರತಿಬಿಂಬದಲ್ಲಿ, ಮುದ್ದು ಮಗು ಬದಲು ಮಹಾಮೂರ್ತಿ ಕಾಣಿಸ್ತಾ ಇದೆ. ಯಾವುದೋ ದೊಡ್ಡ ಪುರುಷ, ರಾಮನೇ ಮಹಾಪುರುಷ ಅಲ್ವೇ? ಆ ಮಹಾಪುರುಷ ಋತದ ಸತ್ವವೇ ಈ ಭೂಮಿ ಮೇಲೆ ಬಂದಿಲ್ವೇ? ಆ ಅಖಂಡವೇ ಇಲ್ಲಿ ಖಂಡವಾಗಿ ಬಂದಿಲ್ವೇ? ಹಿಂದೆ ಹೇಳದಂತೆ ವ್ಯಷ್ಟಿನೇ ಇಲ್ಲಿ ಸಮಷ್ಟಿಯಾಗಿ ಬಂದಿಲ್ವೇ, ಅಥವಾ ಸಮಷ್ಟಿನೇ ವ್ಯಷ್ಟಿಯಾಗಿ ಬಂದಿಲ್ವೇ? ಅದನ್ನು ಅವಳಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಕೂಕೊಂತಿದ್ದಾಳೆ, ಹೆದರ್ಕೊಂಡ್ಬಿಟ್ಟು, ಇದು ಯಾವುದೋ ದುಷ್ಟ ಗ್ರಹ ಚೇಷ್ಟೆ ಇರಬೇಕು, ಕುಗ್ರಹ ಚೇಷ್ಟೆ ಇರಬೇಕು ಅಂತ ಅಳ್ಕಿ ಹೆದರ್ತಿದ್ದಾಳೆ. ತಾಯಿಯಾದವಳು ಸಹಜವಾಗಿ ಹೀಗೆ ಮಾಡ್ತಾಳೆ. ಬಳಿಯಟ್ಟಲು ಹೇಳಿ ಕಳಿಸಿದ್ಲು ಕುಲಪುರೋಹಿತರಿಗೆ, ಬನ್ನಿ ದಯವಿಟ್ಟು ಅಂತ. ಅವರು ಬಂದರು, ಬ್ರಹ್ಮರ್ಷಿ ಗುರು ವಸಿಷ್ಠರು ಬರ್ತಾರೆ. ವಸಿಷ್ಠರು ಬ್ರಹ್ಮಜ್ಞಾನಿಗಳು. ಆ ವಸಿಷ್ಠರೇ ಮುಂದೆ ರಾಮನಿಗೆ ಇಡೀ ವೇದಾಂತವನ್ನು ಉಪದೇಶ ಮಾಡ್ತಾರೆ. ಅದೇನೇ ಮುಂದೆ ಬಂದಂಥ ಯೋಗ ವಾಸಿಷ್ಠ ಅನ್ನುವಂಥ ಬಹಳ ಪ್ರಸಿದ್ಧವಾದಂಥ ಯೋಗ ಗ್ರಂಥ, ಅದೆಲ್ಲ ಮುಂದೆ ಬರುವಂಥ ಸಂಗತಿಗಳು. ಈ ಬ್ರಹ್ಮರ್ಷಿ ವಸಿಷ್ಠರಿಗೆ ರಾಮ ಯಾರು ಅಂತ ಗೊತ್ತು, ಯಾಕೆಂದ್ರೆ ಹೆಸರಿಟ್ಟವರೇ ಅವರಂತೆ. ರಾಮಾಯಣದಲ್ಲಿ ಬರುತ್ತೆ, ಅವ್ರ ತೊಟ್ಟಲಲ್ಲಿರೋ ಮಗು ಕಿಲಿಕಿಲ್ಲೆ ನಗ್ತಿರುತ್ತೆ, ಅದು ನೋಡಿ ವಸಿಷ್ಠರ ಬಾಯಿಂದ ಬಂದ ಉದ್ಗಾರನೇ ಹಾ ರಾಮ ಅಂತ ಹೇಳಿದಂತೆ. ರಾಮ ಅಂದರೆ ಸುಂದರ ಅಂತ. ಅದೇ ಈ ರೂಢನಾಮವೂ ಆಯಿತು, ಅನ್ವರ್ಥನಾಮವೂ ಆಯಿತು, ಎಲ್ಲ ನಾಮವಾಗಿ ಉಳ್ಕೊಳ್ತು ರಾಮನಿಗೆ. ಅವರು ಹೆದರಬೇಡ ಅಂಥೇಳಿ ಹೆದರಿರುವ ತಾಯಿಗೆ ಸಂತೈಕೆಯನ್ನು, ಒಂದು ಸಂತೈಸುವಂಥ ಮಾತುಗಳನ್ನು ವಸಿಷ್ಠರು ಹೇಳ್ತಾರೆ.
1: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂಥ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ.

ராசிகள் தாவி சுத்திர்துதம் கண்டன் பிருத்விய ஜௌ சக்திரா.

ಮುಂದೆ ಕಾವ್ಯದ ಒಂದು ಭಾಗದಲ್ಲಿ ದೇವತೆಗಳ ಸಂಚಿನಿಂದ, ಅಂದರೆ ದೇವತೆಗಳ ಒಂದು ವ್ಯೂಹ, ಅವರ ಚಿಂತನೆಯಿಂದಾಗಿ ಈ ಭೂಮಿಯ ಮೇಲೆ ಒಂದು ದೊಡ್ಡ ಅವತಾರ ಆಗ್ತಾ ಇದೆ ಅನ್ನೋ ಸೂಚನೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಸಿಷ್ಠರ ಸಂತೈಕೆಯು ಅದಕ್ಕೆ ತುಂಬ ಪೂರಕವಾಗಿದೆ. ವಸಿಷ್ಠರು ಹೇಳ್ತಾರೆ, ಬಿಡು ಮಗಳೇ, ಯೋಚನೆ ಮಾಡಬೇಡ ಮಗಳೇ, ಭೀತಿ ಬಿಟ್ಬಿಡು, ಹೆದರ್ಕೋಬೇಡ. ರಾಮನ ಬಗ್ಗೆ ಹೇಳ್ತಾರೆ, ನಿನ್ನ ಮಗನ್ ಅಪ್ರಾಕೃತಂ, ನಿನ್ನ ಮಗ ಪ್ರಾಕೃತ ಅಲ್ಲ. ಪ್ರಾಕೃತ ಅಂದರೆ ಸಾಮಾನ್ಯ ಅಂತ, ಭಾಳ ಆರ್ಡಿನರಿ ಅಲ್ಲ ಅವನು. ಅಪ್ರಾಕೃತಂ, ಅವನು ತುಂಬ ವಿಶೇಷವಾದ ವ್ಯಕ್ತಿ. ಪ್ರಾಕೃತನಲ್ಲ ಅವನು, ಅಪ್ರಾಕೃತ ಅವನು. ಅಂದರೆ ಎಲ್ಲರಂತೆ ಅವನು ನಿಸರ್ಗದಲ್ಲಿ ಸುಮ್ಮನೆ ಹೀಗೆ ಹುಟ್ಟಿ ಬಂದವನಲ್ಲ ಅವನು, ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ, ಆಗಿದ್ದಾನೆ ಈಗಾಗಲೇ ಅವನು. ನಿನ್ನೆ ಅಂತ ಹೇಳಿಬಿಟ್ಟು ಇನ್ನೊಂದು ಮಾತು ಹೇಳ್ತಾರೆ, ನಾನು ನಿನ್ನೆ ಧ್ಯಾನ ಮಾಡ್ತಾ ಇದ್ದೆ, ಧ್ಯಾನದಲ್ಲಿ ಒಂದು ಗೋಚರಿಸ್ತು ನನಗೆ, ಒಂದು ದರ್ಶನ ಉಂಟಾಯಿತು. ಮತ್ತೆ ನೋಡಿ ಇಲ್ಲೊಂದು ದರ್ಶನ, ಈ ಅಧ್ಯಾಯ ಕವಿಕೃತ ದರ್ಶನದಲ್ಲಿ ಇನ್ನೊಂದು ದರ್ಶನ. ಅದೇನು ಅಂತ ಹೇಳಿದ್ರೆ, ಮೇಲೆ ಅಂದರೆ ದೇವತೆಗಳ ಲೋಕದಲ್ಲಿ ಎಲ್ಲ ದೇವತೆಗಳು ಕಿಕ್ಕಿರಿದಿದ್ದಾರೆ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಆ ದೇವತೆಗಳು ಕಿಕ್ಕಿರದಿದ್ದರೆ ನಾವು, ಅಂದರೆ ಕಲ್ಪಿಸ್ಕೊಳ್ಳಿ, ದೇವತೆಗಳು ಮೇಲೆ ಕಿಕ್ಕಿರದಿದ್ದಾರೆ ಅಂದರೆ ನಾವು ರಾತ್ರಿ ಹೊತ್ತಿನಲ್ಲಿ ತಲೆ ಎತ್ತು ನೋಡಿದ್ರೆ ಎಲ್ಲಿ ದೇವತೆಗಳು ಅಂದರೆ, ನಮಗೆ ಅಮಾವಾಸ್ಯೆ ಬಿಟ್ಟರೆ ಉಳಿದಂತೆ ಎಲ್ಲ ನಮಗೆ ಬರೀ ನಕ್ಷತ್ರಗಳು ಕಾಣಿಸ್ತಾ ಇರುತ್ತೆ. ಅದು ಮಹಾನಗರಗಳಲ್ಲಿ ವಾಯು ಮಾಲಿನ್ಯದಲ್ಲಿ ಕಾಣಿಸ್ತೇ ಇರ್ಬೋದು, ಅದು ಬೆಳಕಿನ ಮಾಲಿನ್ಯದಲ್ಲಿ ಕಾಣಿಸ್ತೇ ಇರ್ಬೋದು, ಹಳ್ಳಿಗಳಲ್ಲಿ ಕಾಣಿಸುತ್ತೆ, ದೂರದ ಊರುಗಳಲ್ಲಿ ಕಾಣಿಸುತ್ತೆ ಇವತ್ತಿಗೂ ನಕ್ಷತ್ರ. ಅಲ್ಲಿ ಮೇಲಕ್ಕೆ ನೋಡಿದ್ರೆ ಬರೀ ನಕ್ಷತ್ರಗಳು ಕಾಣಿಸ್ತಾ ಇದೆ, ಹೊಳೆಯುತ್ತಿರುವ ನಕ್ಷತ್ರಗಳು. ಆ ನಕ್ಷತ್ರ ಯಾವುದು ಅಂತ ಕವಿಯ ಕಲ್ಪನೆ ಅಂದರೆ, ಮಿಂಚಿನಂತೆ ದೇವತೆಗಳು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸಂಚಾರ ಮಾಡುವಾಗ ಅವರು ಕಾಲನ್ನಿಟ್ಕೊಂಡು ಹೋಗ್ತಾರಲ್ಲ, ಚರಣ ಚಿಹ್ನೆ, ಅವರ ಪಾದ ಚಿಹ್ನೆಗಳೇನೆ ಈ ನಕ್ಷತ್ರಗಳು. ಎಂಥ ಸುಂದರವಾದ ಕಲ್ಪನೆ! ನಾವು ನೋಡ್ತಿರೋ ನಕ್ಷತ್ರ ಅಂದರೆ ಇದೆಲ್ಲ ದೇವತೆಗಳ ಪಾದಗಳು ಅಂತ. ಅದಕ್ಕೇ ಹಳ್ಳಿಗಳಲ್ಲಿ ಊರಲ್ಲಿ ಮಾತಾಡಬೇಕಾದ್ರೆ, ಇವಾಗ ಮನಸ್ಸಿಗೆ ಗೋಚರಿಸ್ತಿರೋ ವಿಷಯ ಇದು, ಈ ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲೇ ಹೊಳಿತಿರೋ ವಿಷಯ ಇದು. ಹೀಗೆ ಮಹಾಕವಿಗಳನ್ನು ಓದುವಾಗ ಹೊಸ ಹೊಸ ವಿಷಯ ಹೊಳಿಯುತ್ತೆ, ಅದೇ ಮಹಾಕವಿಗಳ ಲಕ್ಷಣ. ಅದೇನು ಅಂದರೆ, ಯಾರಾದರೂ ಪುಣ್ಯಾತ್ಮರು ದೊಡ್ಡ ವ್ಯಕ್ತಿಗಳು ತೀರ್ಕೊಂಡ್ರೆ ಅವ್ರು ದೇವ್ರ ಪಾದ ಸೇರ್ಕೊಂಡ್ಬಿಟ್ರು ಅಂತೀವಿ. ಸರಿಯಾಗಿದೆ ನೋಡಿ, ಅವ್ರು ದೇವ್ರ ಪಾದಕ್ಕೆ ಹೋಗಿ ಸೇರ್ಕೊಳ್ತಾರೆ. ಆಮೇಲೆ ಇನ್ನೂ ಒಂದು ನಂಬಿಕೆ ಇದೆ, ಒಳ್ಳೆ ಪುಣ್ಯಾತ್ಮರು ತೀರ್ಕೊಂಡವ್ರು ಆಕಾಶದಲ್ಲಿ ನಕ್ಷತ್ರ ಆಗ್ತಾರೆ ಅಂತ ಒಂದು ಜಾನಪದ ನಂಬಿಕೆ ಇದೆ, ಅದು ಇಲ್ಲಿಗೆ ಹೊಂದ್ಕೊಳ್ಳುತ್ತೆ ನೋಡಿ. ಯಾಕೆಂದ್ರೆ ಅವ್ರು ದೇವ್ರ ಪಾದಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ದೇವ್ರ ಪಾದದ ಕೆಳಗೆ ಇವ್ರು ಇದ್ದಾರೆ, ಆ ಪಾದ ಮೇಲಿಕ್ಕಿದೆ, ಪಾದದ ಮೇಲಿಕ್ಕೆ ಇಡೀ ದೇವರೇ ಇದ್ದಾನೆ ಮೇಲಿಕ್ಕೆ, ಆ ದೇವತೆಗಳು ಮಿಂಚಿನಂತೆ ಸಂಚಾರ ಮಾಡ್ತಾ ಇದ್ದಾರೆ. ಹೀಗೆ ಕವಿಯ ಕಲ್ಪನೆಯೊಂದಿಗೆ ವ್ಯಾಖ್ಯಾನಕಾರರ ಕಲ್ಪನೆಯು ಕೂಡ ಇಂಥ ಉದಾಹರಣೆಗಳು ಬಂದಾಗ ಸಂಚಾರ ಮಾಡೋಕ್ಕೆ ಶುರು ಮಾಡುತ್ತೆ. ಇನ್ನೊಂದು ಆ ಪದಗಳ ಹೊಂದಾಣಿಕೆ ನೋಡಿ, ಮಿಂಚು, ಅಂಚು, ಸಂಚಾರ, ಚಕಾರವನ್ನು ಎಷ್ಟು ಚೆನ್ನಾಗಿ ಅವರು ಬಳಸಿದ್ದಾರೆ. ಅಲ್ಲಿ ಕುವೆಂಪು ಅವ್ರ ಬಗ್ಗೆ ನಾವು ಏನು ಹೇಳುವಂತೆ ಇಲ್ಲ, ಅದ್ಭುತವಾಗಿರುವಂಥ ಭಾಗವನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಆ ಕಲ್ಪನೆಯ ವಿಶೇಷವಾದ್ದು, ದೇವತೆಗಳ ಚರಣದ ಚಿಹ್ನೆನೇ ನಾವು ನೋಡುವಂಥ ಹೊಳೆ ಹೊಳೆಯುವ ನಕ್ಷತ್ರಗಳು ಅನ್ನುವುದೇ ಒಂದು ಸೊಗಸಾದ ಕಲ್ಪನೆ. ಆಮೇಲೆ ಏನಾಯಿತು, ಆ ದೇವತೆಗಳ ಲೋಕದಿಂದ, ದೇವಲೋಕದಿಂದ ಭೂಮಿಯ ಕಡೆಗೆ, ಪೃಥ್ವಿಯ ಕಡೆಗೆ ದ್ಯೌಶಕ್ತಿ ರಾಶಿಗಳು ಅಂದರೆ ಬೆಳಕಿನ ರಾಶಿಗಳು, ದ್ಯೌ ಅಂದರೆ ಬೆಳಕು, ಆ ರಾಶಿ ನುಗ್ಗಿ ಬರ್ತಾ ಇದೆ, ಒಂದು ಬೆಳಕಿನ ಪುಂಜ ನುಗ್ಗಿ ಬರ್ತಾ ಇದೆ. ಆ ಬೆಳಕು ಎಲ್ಲಿ ಬಂತು ಎಲ್ಲಿ ಬಂತು ಅಂತ ನಾನು ಧ್ಯಾನದಲ್ಲಿ ನನ್ನ ಆತ್ಮವನ್ನು ಇಟ್ಕೊಂಡು ಅದ್ರ ಹಿಂದಿಂದೇ ಬಂದೆ, ಆ ಬೆಳಕಿನ ಹಿಂದಿಂದೆ ನಾನು ಬಂದೆ. ಯಾವಾಗಲೂ ಹಾಗೆ ಅಲ್ವೇ, ಋಷಿಗಳು ಬೆಳಕಿನ ಹಿಂದೆ ಹೋಗೋರು. ಬೆಳಕಿನ ಹಿಂದೆ ಬಂದೆ, ಅದು ಬಂತು ಎಲ್ಲಿಗೆ ಬಂತು ಅಂದರೆ ಅಯೋಧ್ಯೆ ಒಳಗೆ ಪ್ರವೇಶ ಮಾಡ್ತು. ಆಕಾಶ ಲೋಕದ, ದೇವಲೋಕದ ಬೆಳಕಿನ ರಾಶಿಗಳು ಎಲ್ಲ ನುಗ್ಗಿ ಬಂತು. ಎಲ್ಲಿಗೆ ನುಗ್ಗಿ ಬಂತು ಅಂದರೆ ಅಯೋಧ್ಯೆಗೆ ನುಗ್ಗಿ ಬಂತು.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

ದೇವತಾ ಲೋಕದಿಂದ ನುಗ್ಗಿ ಬಂದಂತಹ ಬೆಳಕಿನ ಶಕ್ತಿಯ ರಾಶಿಗಳು ಅಯೋಧ್ಯೆಗೆ ಬಂತು. ಇನ್ನೂ ಮುಂದುವರೆದು ವಸಿಷ್ಠರು ಹೇಳ್ತಾ ಇದ್ದಾರೆ, ಅದು ಅಯೋಧ್ಯೆಯಲ್ಲಿ ಕೌಸಲ್ಯ ಎಲ್ಲಿ ಇದ್ಲೋ ಆ ಅರಮನೆಯ ಭಾಗಕ್ಕೆ ಬಂತು. ಜ್ಯೋತಿಷ್ ಶರೀರಿ ನಿನ್ನ ಅಂಕದಲ್ಲಿ ಮಲಗಿದ್ದನ್ನ ಬೆಳಕು ಎಲ್ಲೋಯ್ತು ಅಂತ ನೋಡಿದ್ರೆ ಧ್ಯಾನದಲ್ಲಿ ಸ್ವರ್ಗದಲ್ಲಿ ಅಥವಾ ದೇವತೆಗಳ ಲೋಕದಲ್ಲಿ ಇದ್ದಂಥ ಒಟ್ಟು ಬೆಳಕಿನ ರಾಶಿ ಎಲ್ಲವೂ ಬಂದು ಅಯೋಧ್ಯೆಯಲ್ಲಿ ಇವಳ ತೊಡೆ ಮೇಲೆ ಮಲಗಿಬಿಟ್ಟಿದೆ. ಅಂದರೆ ರಾಮ ಬೆಳಕಿನ ರಾಶಿ, ಒಟ್ಟು ಬೆಳಕಿನ ಮೊತ್ತ ಅವನು. ಅಂದರೆ ರಾಮ ಬೆಳಕು, ರಾಮನೇ ಜ್ಯೋತಿ. ಇದನ್ನು ನೋಡಿ ಇವರಿಗೆ ಧ್ಯಾನದಲ್ಲಿ ಇನ್ನೂ ಗೊತ್ತಾಗ್ತಿದೆ, ಆ ದೇವತೆಗಳೆಲ್ಲ ಏನು ಮಾಡಿದ್ರು ಅಂದರೆ ದೇವರ್ಗಳೆಲ್ಲರಂ ದಿವ್ಯ ಸುಮಗಳ ನೆರಚಿ ಅನೇಕ ಹೂಗಳನ್ನು ತಂದು ಅವರು ಅವನಿಗೆ ಎರಚ್ತಾ ಇದ್ದಾರೆ. ಆ ಮಗುಗೆ ಹೂವಿನಿಂದ ಅರ್ಚನೆ ಮಾಡ್ತಾರೆ, ಆಮೇಲೆ ಸ್ನಾನ ಮಾಡಿಸ್ತಾರೆ. ಎಲ್ಲಿ ಮಾಡಿಸ್ತಾರೆ? ದೇವಲೋಕದ ತೀರ್ಥದಲ್ಲಿ ಸ್ನಾನ ಮಾಡಿಸ್ತಾರೆ, ಭೂಲೋಕದ ತೀರ್ಥದಲ್ಲಿ ಮಾಡಿಸಲ್ಲ. ಪಾಡ್ತಾರೆ, ಹಾಡು ಹೇಳ್ತಾರೆ, ಅವರು ಸುರಗೇಯ ಘೋಷಗಳನ್ನು ಮಾಡ್ತಾರೆ, ಒಳ್ಳೊಳ್ಳೆ ಉದ್ಘೋಷಗಳನ್ನು ಮಾಡ್ತಾರೆ, ಸಂತೋಷದಿಂದ ಹೇಳ್ತಾರೆ. ಇದನ್ನು ಇಲ್ಲಿಗೆ ಆ ವರ್ಣನೆ ಮುಗೀತು, ಕನಸಿನ ವರ್ಣನೆ. ಕನಸು ಅನ್ನೋಕ್ಕಿಂತ ಧ್ಯಾನದ ವರ್ಣನೆ ಮುಗೀತು. ಆ ಧ್ಯಾನದ ವರ್ಣನೆ ಮುಗಿದ ಮೇಲೆ ವಸಿಷ್ಠ ಗುರು ತೆಗೆಯುವಂಥ ಉದ್ಗಾರ ಅಂದರೆ, ಧನ್ಯನಾ, ನಾನು ಧನ್ಯನಾದೆ, ಇಂಥದ್ದನ್ನು ನೋಡಿದ್ನಲ್ಲ ನಾನು, ಇದನ್ನು ನೀನು ಕೇಳಿಸ್ಕೊಳ್ತಿದ್ಯಾ? ಮತ್ತು ಈ ಮಗುವಿನ ತಾಯಿ ನೀನು, ಧನ್ಯನೀಂ. ಮತ್ತು ಈ ಸೂರ್ಯವಂಶ ರವಿಕುಲ ಧನ್ಯವಾಯಿತು, ಇಂಥ ಬೆಳಕಿನ ಮೊತ್ತ, ಬೆಳಕಿನ ರಾಶಿ ಇಲ್ಲಿ ಬಂದು ಬಿದ್ದಿದೆ, ನಿಮ್ಮ ಅರಮನೆಯಲ್ಲಿ ಮಗುವಾಗಿ ಅದು ಜನ್ಮವನ್ನು ತೆಗೆದುಕೊಂಡಿದೆ ಅನ್ನೋ ಮಾತನ್ನು ಹೇಳಿದ್ರು. ಮತ್ತು ಈ ಕಾವ್ಯವನ್ನು ಓದುವಂಥ ನಾವೂ ಧನ್ಯರೇ, ಈ ಕಾವ್ಯಕ್ಕೆ ವ್ಯಾಖ್ಯಾನ ಮಾಡುವಂಥ ಗಮಕ ಮಾಡುವಂಥ ನಾವೂ ಧನ್ಯರೇ. ಮಣಿದು ಈ ಮಾತನ್ನು ಕೇಳಿ ಇಷ್ಟೊಳಗೆ ಆನಂದ ಆಯಿತು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬೆಳಕು, ದೇವತೆಗಳ ಲೋಕ, ದೇವತೆಗಳ ಪಾದ ಚಿಹ್ನೆಗಳೇ ನಕ್ಷತ್ರಗಳು ಅನ್ನುವಂಥ ದೊಡ್ಡ ದೊಡ್ಡ ಇಮೇಜ್ಗಳನ್ನು ಕೊಡ್ತಾ ಇದ್ದಾರೆ, ರೂಪಕಗಳನ್ನು, ಪ್ರತಿಮೆಗಳನ್ನು ಕೊಡ್ತಾ ಇದ್ದಾರೆ ಕವಿ ಒಂದು ಕಡೆ. ಅದಾದ ತಕ್ಷಣ ಮಾನುಷ್ಯ ಲೋಕದ ವ್ಯಾಪಾರಕ್ಕೆ ಬಂದುಬಿಡ್ತಾರೆ. ದಿವ್ಯಲೋಕದ ವ್ಯಾಪಾರ ಮುಗಿದು ಮುಂದಿನ ಸಾಲಿನಲ್ಲಿ ಆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದಂಥ ಕೌಸಲ್ಯ ಅವರನ್ನು ಸತ್ಕಾರ ಮಾಡಿ ಕಳಿಸ್ಕೊಡ್ತಾಳೆ. ಹಾಗೆ ಕಳಿಸ್ಕೊಡಲ್ಲ, ಸತ್ಕಾರ ಮಾಡಿ ಕಳಿಸ್ಕೊಡ್ತಾಳೆ. ಕಳಿಸ್ಕೊಟ್ಟ ಮೇಲೆ ತನ್ನ ಮಗುವನ್ನು ನೋಡ್ತಾಳೆ, ಮುದ್ದಾಡ್ತಾಳೆ. ಇದು ಏನಾದರೂ ಆ ಮಗುವಿನ ಪಾದಕ್ಕೆ ನಮಸ್ಕಾರ ಮಾಡಿ ನೀನು ಮಹಾಪುರುಷ ಅಂತ ಹೇಳಿದರೆ ಅದು ತುಂಬ ಅವಾಸ್ತವ ಆಗಿಬಿಡ್ತಿತ್ತು ಕಾವ್ಯದಲ್ಲಿ. ಏನೇ ಆದರೂ ಮಗುನೇ ವಾಪಸ್ಸು, ಅದು ಏನೇ ದಿವ್ಯಲೋಕ ಶರೀರ ಏನೇ ಇರಬಹುದು, ಆಕೆ ಹೆತ್ತವರಿಗೆ ಅದು ಪುಟ್ಟ ಮಗುನೇ. ಅದು ಎಷ್ಟು ದೊಡ್ಡ ಬೆಳೆದು ನಿಂತ ಮಗುವನ್ನು ತಾಯಿ, ಮಗನಿಗೆ 50 ವರ್ಷ ಆಗಿರುತ್ತೆ, ಮಗು ಅಂತಿರ್ತಾಳೆ. ಆ ಒಂದು ತಾಯಿಯ ಭಾವವನ್ನು ಕುವೆಂಪು ಕವಿಯಾಗಿ ಎಲ್ಲೂ ಬಿಟ್ಕೊಡೋದಿಲ್ಲ. ಅಂದರೆ ಮಹಾಕವಿಗಳು ತುಂಬ ನೈಸರ್ಗಿಕವಾಗಿ ತಮ್ಮ ಪಾತ್ರಗಳನ್ನು ನಡೆಸ್ಕೊಳ್ತಾರೆ, ತುಂಬ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಡೆಸ್ಕೊಳ್ತಾರೆ ಅನ್ನೋದರಲ್ಲಿ ಅವರ ಕವಿ ಪ್ರತಿಭೆ ಅಡಗಿರುತ್ತೆ. ಅಲ್ಲಿ ಮುದ್ದಾಡ್ತಾಳೆ, ಇವಳು ಮುದ್ದಾಡ್ತಾಳೆ. ಹೇಗೆ ಮುದ್ದಾಡ್ತಾಳೆ ಅಂದರೆ, ಹೇಗೆ ಮುದ್ದಾಡಿದ್ರೆ ರಾಮ ಮುಗುಳು ನಗ್ತಾನೋ ಆ ರೀತಿ ಮುದ್ದಾಡ್ತಾಳೆ. ಮುಗುಳು ನಗ್ ತಕ್ಷಣ ಇನ್ನಷ್ಟು ಮುದ್ದು ಬರುತ್ತೆ, ಮತ್ತೆ ಮುದ್ದಾಡ್ತಾಳೆ. ಇಲ್ಲಿ ದೇವತೆಗಳ ನರ್ತನ, ಗೀತಗಾಯನ ಒಂದು ಕಡೆ ಆದರೆ ಇವಳು ಮುದ್ದಾಟ. ದೇವತೆಗಳು ಮುದ್ದಾಡ್ತಿಲ್ಲ, ಅವ್ರು ಬಹಳ ಗೌರವದಿಂದ ಭಕ್ತಿಯಿಂದ ಅರ್ಚಿಸ್ತಾ ಇದ್ದಾರೆ. ಆದರೆ ತಾಯಿ ಮಗುವನ್ನು ಅರ್ಚಿಸಲ್ಲ, ಅವಳು ಒಪ್ಪಿ ಮುದ್ದಾಡ್ತಾಳೆ. ಈ ಒಪ್ಪಿ ಮುದ್ದಾಡೋದ್ರಲ್ಲೇ ಒಂದು ಸಹಜತೆ ಇದೆ, ಆ ಸಹಜತೆಯನ್ನು ಈ ಕಾವ್ಯ ತುಂಬ ಚೆನ್ನಾಗಿ ಕಾಪಾಡಿಕೊಳ್ತದೆ. ಹೀಗಾಗಿ ಕವಿಕೃತ ದರ್ಶನಂನಲ್ಲಿ ಕುವೆಂಪು ಅವರು ಅನೇಕ ರೀತಿಯ ದರ್ಶನಗಳನ್ನು ತಗೊಂಡ್ಬರ್ತಾರೆ. ಅದು ವಾಲ್ಮೀಕಿಗೆ ತನ್ನ ಹಿಂದಿನ ನೆನಪಾಗುವ ಒಂದು ನೋವಿನ ಭಾಗ, ಆಮೇಲೆ ಅವನು ಹೇಗೆ ಅವನು ಬದಲಾದ ಬೇಟೆಗಾರ ಅನ್ನೋದು, ಆಮೇಲೆ ಇಲ್ಲಿ ಕೌಸಲ್ಯಗೆ ಬಿದ್ದಂಥ ಆ ಒಂದು ಕ್ಷೀರಸಾಗರದ ಕನಸಿನ ಒಂದು ಭಾಗ, ಇಲ್ಲಿ ವಸಿಷ್ಠರಿಗೆ ಕಾಣಿಸುವಂಥ ಒಂದು ದರ್ಶನ, ಎಲ್ಲವನ್ನೂ ಸೇರಿಸ್ತಾರೆ. ಇದಲ್ಲದೆ ಜಾಬಾಲಿ ಋಷಿಗೆ ಕಾಣಿಸುವಂಥ ಅಹಿಂಸಾ ಯಜ್ಞದ ಒಂದು ದರ್ಶನ, ಎಲ್ಲ ದರ್ಶನಗಳು, 4-5 ದರ್ಶನಗಳು ಒಂದು ಕಾವ್ಯದ ಪ್ರಾರಂಭದಲ್ಲೇ ಬಂದಿರೋದ್ರಿಂದ ಇದು ಶ್ರೀರಾಮಾಯಣ ದರ್ಶನ. ಅದನ್ನು ಹೀಗೂ ಹೇಳ್ಬೋದು, ಇದು ಶ್ರೀ ದರ್ಶನ ರಾಮನನ್ನು ಕುರಿತದ್ದು. ಅಂದರೆ ಇದು ದರ್ಶನಾತ್ಮಕ ಕಾವ್ಯ. ಇದು ಕುವೆಂಪು ಅವರು ಹಿಂದೆ ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಅನೇಕ ರೀತಿಯ ವಿಮರ್ಶೆ ಇತ್ತು, ಆದರೆ ದಾರ್ಶನಿಕ ವಿಮರ್ಶೆ ಇರಲಿಲ್ಲ. ಅದನ್ನು ಕನ್ನಡಕ್ಕೆ ಕೊಟ್ಟವರು ಅವರು, ದಾರ್ಶನಿಕ ಕಾವ್ಯ ಮೀಮಾಂಸೆಯನ್ನು. ಅನೇಕ ರೀತಿಯ ಧ್ವನಿಗಳನ್ನು ನಮ್ಮ ಸಂಸ್ಕೃತ ಮತ್ತು ಕನ್ನಡ ಅಲಂಕಾರಿಕರು ಹೇಳಿದರು, ಆದರೆ ಕಾವ್ಯದಲ್ಲಿ ವಸ್ತು ಧ್ವನಿ ಇದೆ, ವಾಚ್ಯ ಧ್ವನಿ ಇದೆ, ರಸ ಇದೆ, ಪ್ರಬಂಧ ಧ್ವನಿ ಇದೆ, ಎಲ್ಲ ಹೇಳಿದರು. ಆದರೆ ಒಂದು ದರ್ಶನ ಧ್ವನಿ ಇದೆ ಅನ್ನೋದನ್ನು ಕುವೆಂಪು ಅವರು ಕನ್ನಡಕ್ಕೆ ಕೊಟ್ಟಿದ್ದು. ಯಾಕೆಂದರೆ ಅವರ ಇಡೀ ಸತ್ವವೇ ದರ್ಶನ ಅನ್ನೋ ಪದದಲ್ಲಿ ಅಡಗಿದೆ. ಆ ದರ್ಶನವು ನಮಗೆ ಅವರ ಶ್ರೀರಾಮಾಯಣ ದರ್ಶನಂನ ಪ್ರಾರಂಭದಲ್ಲೇ ಚೆನ್ನಾಗಿ ದರ್ಶನವಾಗ್ತದೆ. ಈ ಕಾವ್ಯದ ಪೀಠಿಕಾ ಭಾಗದ ಹೆಸರನ್ನೇ ಕವಿಕೃತ ದರ್ಶನಂ ಅನ್ನುವುದು. ತುಂಬ ಸಾರ್ಥಕವಾದ ಹೆಸರನ್ನು ಕವಿ ಕುವೆಂಪು ಅವರು ಇಟ್ಟಿದ್ದಾರೆ. ಇದ್ರ ಮೂಲಕ ಕನ್ನಡ ಕಾವ್ಯಕ್ಕೆ ಹೊಸ ಹೊಸ ಮಜಲುಗಳನ್ನು ಅವರು ಕಲ್ಪಿಸಿದ್ದಾರೆ. ಎಲ್ಲ ಚೆನ್ನಾಗಿದೆ, ಅದನ್ನು ಆನಂದಿಸಬೇಕಾದ್ದು
ಇಂಥ ಸುಂದರವಾದ ಕನ್ನಡವನ್ನು ಬಳಸಬೇಕಾದ್ದು, ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕಾದ್ದು ಕನ್ನಡಿಗರು ಇಂಥ ದೊಡ್ಡ ಕವಿಗೆ ತೋರಿಸ್ಬೋದಾಗಿರುವಂಥ ಒಂದು ಗುರು ನಮನ ಅಂತ ಹೇಳಬಹುದು.

ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

दुजा गाव सावारा, पण राशाला उशिरा कळली, पण राशाला

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247032, ಮೊಬೈಲ್ ಸಂಖ್ಯೆ 9448998.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक तत्वे तसेच फलो

0: केएल कॅन्सर हॉस्पिटल नेहरूनगर बेळगाव.
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते.
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केएल कॅन्सर हॉस्पिटल.
1: केएलएस डॉक्टर प्रभाकर कोरे हॉस्पिटल आणि MRCच्या पाठीमागे नेहरूनगर बेळगाव येते.
0: तुमच्या आरोग्यासाठी नवीन आशेचा किरण केएल कॅन्सर हॉस्पिटल.
1: मिळणाऱ्या सुविधा हायली स्किल डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
1: आमचा पत्ता केएलएस डॉक्टर प्रभाकर कोरे हॉस्पिटल आणि MRCच्या पाठीमागे केएल कॅन्सर हॉस्पिटल नेहरू नगर बेळगाव येते.
0: फोन नंबर 08312552500 आणि 247377.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केएल कॅन्सर हॉस्पिटल बेळगाव येते.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಜಿಪಿ ರಾಜರತ್ನಂ ಅವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ನಾಯಿ ಮರಿ ತಿಂಡಿ ಬೇಕೇ, ಒಂದೋ ಎರಡೋ ಬಾಳೆಲೆ ಹರಡು, ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು ಮುಂತಾದ ಗೀತೆಗಳನ್ನು ನಾವು ಚಿಕ್ಕವರಿದ್ದಾಗ ಹಾಡಿದ್ದೀವಿ, ಕೇಳಿದ್ದೀವಿ. ಈ ಎಲ್ಲ ಪದ್ಯಗಳು ಜಿಪಿ ರಾಜರತ್ನಂ ಅವರ ಕೊಡುಗೆ. ಇವತ್ತಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದಲ್ಲಿ ಜಿಪಿ ರಾಜರತ್ನಂ ಅವರು ಬರೆದಂತಹ ಕೆಲವು ಆಯ್ದ ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಾಸಿ ಕಾಸ್ ಗಂಟಾಕಿ ಹೊಟ್ಟೆ ಬೆನ್ ನಂಟಾಕಿ, ಕೇಳಿ ಈ ಒಂದು ಗೀತೆಯನ್ನು.

0: ಪ್ರಿಯ.
1: ಜಿ ಪಿ ರಾಜರತ್ನಂ ಅವರು ಕನ್ನಡದ ಶ್ರೇಷ್ಠ ಕವಿ, ನಾಟಕಕಾರ, ಚಿಂತಕ, ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಕಟ್ಟಾಳು. ಇವರ ರತ್ನ ಪದಗಳು ಅತ್ಯಂತ ಜನಪ್ರಿಯ. ರತ್ನ ಪದಗಳಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ಗೀತೆಗಳ ರೂಪಕ್ಕೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರತ್ನನ ಪದಗಳಲ್ಲಿರುವಂತಹ ಭಾವನೆಗಳು ಒಂದಷ್ಟು ಮುಕ್ಕಾಗದಂತೆ ಗೀತೆಗಳ ರೂಪ ಕೊಟ್ಟವರು ಮೈಸೂರು ಅನಂತಸ್ವಾಮಿಯವರು. ಮೈಸೂರು ಅನಂತಸ್ವಾಮಿಯವರು ರತ್ನನ ಪದಗಳನ್ನ ಸುಗಮ ಸಂಗೀತಕ್ಕೆ ಒಗ್ಗಿಸಿ ಅತ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಅಂತಹ ಜನಪ್ರಿಯ ಗೀತೆಗಳಲ್ಲಿ ನಿಮಗಾಗಿ ಇಳ್ಕಳ್ಳ ಕೊಂದೂರು, ತಲೆ ಮೇಲೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ ತಾಯಿ ಮಂಚ.

ದೇಹಕ್ಕೆ ಆಯಾಸವನ್ನು ನಿವಾರಿಸಲು ಕೊಂಚ ಹುಳಿಹೆಂಡ, ಜೀವಕ್ಕೆ ತಂಪೆರೆಯಲು ಹೆಂಡತಿ ನಂಜಿ, ಮತ್ತೆ ಆತ್ಮದ ಅಭಿಮಾನಕ್ಕಾಗಿ ಕನ್ನಡ ಭಾಷೆ, ಇವು ರತ್ನನ ಬದುಕಿನ ಮೂರು ಮುಖ್ಯ ನೆಲೆಗಳು. ರತ್ನನ ಪದಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮೂರು ಪದಗಳು ಇಲ್ಲ, ಈ ಮೂರು ಪದಗಳಲ್ಲಿ ಒಂದು ಇದ್ದೇ ಇರುತ್ತೆ. ಇದೇ ರತ್ನ ಪದಗಳ ವಿಶೇಷ ಅಂತ ಹೇಳಬಹುದು. ಹೆಂಡ

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟ್ಟ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಹೆಂಡ ಹೆಂಡತಿ ಕನ್ನಡ ಈ ಮೂರು ಪದಗಳನ್ನು ಜಿ ಪಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ ಅತ್ಯಂತ ಮಾರ್ಮಿಕವಾಗಿ ಜೋಡಿಸ್ತಾ ಹೋಗ್ತಾರೆ. ರತ್ನನ ಪದಗಳಲ್ಲಿ ಕಾವ್ಯ ನಾಯಕ ಈ ಹೆಂಡ ಕುಡುಕ ರತ್ನ ಬಡವನೊಬ್ಬನ ನೋವು ನಲಿವು ಖುಷಿಗಳನ್ನು ಮನಸ್ಸಿಗೆ ಸಂತೃಪ್ತಿ ಎನ್ನುವುದೊಂದಿದ್ದರೆ ಅಂತಹ ಸರಳ ಬದುಕು ಕೂಡ ಸುಂದರ ಎಂಬ ಜೀವನ ದರ್ಶನವನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸ್ತಾ ಹೋಗ್ತಾರೆ ಜಿ ಬಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ. ನೀ ನನ್ನ ಹಟ್ಟಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ತುಂಬಾ ನೋಡ್ಬೇಡಿ, ಗಾಯಕರು ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಅನ್ನಾ ಬಾಂಡ್. ಹಾಡನ್ನ ಕೇಳಿ ಆನಂದಿಸಿ.

0: ಮಾತಲ್ಲ.
1: ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಉಗ್ರಂ. ಚಿತ್ರ ಉಗ್ರಂ, ಗಾಯಕರು ರವಿ ಬಸರೂರ್, ಸಾಹಿತ್ಯ ರವಿ ಬಸರೂರ್, ಸಂಗೀತ ನಿರ್ದೇಶಕರು ರವಿ ಬಸರೂರ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಚಿಕ್ಕಬುಕು ರೈಲು. ಚಿತ್ರ ಜೋಗಿ, ಗಾಯಕರು ಸುನಿಧಿ ಚೌಹಾನ್ ಹಾಗೂ ಹರಿಹರನ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಪ್ರೇಮ್. ಹಾಡನ್ನು ಕೇಳಿ ಆನಂದಿಸಿ.

ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೌಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ ಸೊನ್ನೆ ರೌಂಡ್ ಆಗಿ ಕಾಣುವುದು, ಏನ್ ಮಾಡ್ಲಿ ಮಾಡ್ಲಿ.

ಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮವಿದು KLE ಚಿತ್ರಮಾಲಾ ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಸುಂಟರಗಾಳಿ. ಚಿತ್ರ ಕಲಾಸಿಪಾಲ್ಯ. ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಮಾಲತಿ. ಸಾಹಿತ್ಯ ಕೆ ಕಲ್ಯಾಣ್. ಸಂಗೀತ ನಿರ್ದೇಶಕರು ಸಾಧು ಕೋಕಿಲ. ಹಾಡನ್ನು ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಏಕೋ ಏನೋ. ಚಿತ್ರ ಅರಸು, ಗಾಯಕರು ಮಹಾಲಕ್ಷ್ಮಿ ಅಯ್ಯರ್, ಸಾಹಿತ್ಯ ರಾಮನಾರಾಯಣ್, ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380560483.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ವಾರ್ತೆಗಳ ವಿವರ: ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಗುಜರಾತ್ನ ಸಾಬರಮತಿಯಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಜೊತೆಗೆ 1500 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಲವು ಮಹತ್ವದ ರೈಲ್ವೆ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ದೇಶದ ಮೊದಲ ಎಲ್ಎನ್ಜಿ ಚಾಲಿತ ಈ ರೈಲು ಡೀಸೆಲ್ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ದ್ವಿ ಇಂಧನ ವ್ಯವಸ್ಥೆಯನ್ನು ಹೊಂದಿದ್ದು ತಲಾ 1400 ಅಶ್ವಶಕ್ತಿ ಸಾಮರ್ಥ್ಯದ ಎರಡು ಚಾಲನಾ ಪವರ್ ಕಾರ್ಗಳನ್ನು ಒಳಗೊಂಡಿದೆ. ಇದರಿಂದ ಸಾಂಪ್ರದಾಯಿಕ ಡೀಸೆಲ್ ಬಳಕೆಯನ್ನು ಸುಮಾರು 40% ಕಡಿಮೆ ಮಾಡಲು ಸಾಧ್ಯವಾಗಲಿದೆ. ಈ ಯೋಜನೆ ದೇಶದ ಹಸಿರು ಸಾರಿಗೆ ವ್ಯವಸ್ಥೆ ಹಾಗೂ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಬಳಿಕ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಭಾರತೀಯ ರೈಲ್ವೆಯು ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಮನಾರ್ಹ ಪರಿವರ್ತನೆ ಕಂಡಿದೆ. ರೈಲ್ವೆ ವಿದ್ಯುದೀಕರಣ ಕ್ರಮ ವೇಗವಾಗಿ ಸಾಗುತ್ತಿದ್ದು 2014-15 ಡೀಸೆಲ್ ಬಳಕೆ 293 ಕೋಟಿ ಲೀಟರ್ನಷ್ಟಿದ್ದು ಈಗ 108 ಕೋಟಿ ಲೀಟರ್ಗೆ ತಗ್ಗಿದೆ. ಸಂಪೂರ್ಣವಾಗಿ ಡೀಸೆಲ್ ಬಳಕೆ ನಿಲ್ಲಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಭಾರತವು ಹೆಚ್ಚಿನ ಸಾಮರ್ಥ್ಯದ WAG-12 ವಿದ್ಯುತ್ ಇಂಜಿನ್ಗಳು, ಪ್ರತ್ಯೇಕ ಸರಕು ಸಾಗಣೆ ಮಾರ್ಗಗಳು ಹಾಗೂ ಸ್ವದೇಶಿ ಸುರಕ್ಷತಾ ವ್ಯವಸ್ಥೆ ಕವಚ ಸೇರಿದಂತೆ ಆಧುನಿಕ ರೈಲ್ವೆ ಮೂಲಸೌಕರ್ಯ ವಲಯದಲ್ಲಿ ತ್ವರಿತ ಪ್ರಗತಿ ಸಾಧಿಸುತ್ತಿದೆ ಎಂದು ಅಮಿತ್ ಶಾ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳದ ಕೊಲ್ಲಂ ಜಿಲ್ಲೆಯ ಅಮೃತಪುರಿಯಲ್ಲಿ ನಡೆದ ಮಾತಾ ಅಮೃತಾನಂದಮಯಿ ಅವರ 73ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಮಾತಾ ಅಮೃತಾನಂದಮಯಿ ಅವರ ಇಡೀ ಜೀವನವೇ ಮನುಕುಲಕ್ಕೆ ಪ್ರೀತಿ ಮತ್ತು ಸೇವೆಯ ಸಂದೇಶವಾಗಿದೆ ಎಂದರು. ಆಹಾರ, ವಸ್ತ್ರ ಮತ್ತು ವಸತಿಯ ಬಡತನ ಹಾಗೂ ಪ್ರೀತಿ ಮತ್ತು ಕರುಣೆಯ ಬಡತನ ಹೋಗಲಾಡಿಸಲು ಅವರು ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದರು. ನೇಪಾಳದಲ್ಲಿ ಹಠಾತ್ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಹಾರ ಕಾರ್ಯಗಳಿಗಾಗಿ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ 2 ಕೋಟಿ ರೂಪಾಯಿ ಆರ್ಥಿಕ ನೆರವಿನ ಚೆಕ್ ಅನ್ನು ಭಾರತದಲ್ಲಿನ ನೇಪಾಳದ ರಾಯಭಾರಿ ಸುರೇಂದ್ರ ಥಾಪಾ ಅವರಿಗೆ ಉಪರಾಷ್ಟಪತಿ ಹಾಗೂ ಮುಖ್ಯಮಂತ್ರಿ ವಿಡಿ ಸತೀಶನ್ ಹಸ್ತಾಂತರಿಸಿದರು. ದೇಶಾದ್ಯಂತ ನಡೆಯುತ್ತಿರುವ ಜನಗಣತಿಯ ಮೊದಲ ಹಂತ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಹುತೇಕ ಪೂರ್ಣಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ಈಗಾಗಲೇ ದಾಖಲಿಸಲಾಗಿದೆ. ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ಹಿಮಾವೃತ ಹಾಗೂ ದೂರದ ಪ್ರದೇಶಗಳಲ್ಲೂ ಜನಗಣತಿ ಕಾರ್ಯ ನಡೆದಿದೆ ಎಂದರು. ಜನಗಣತಿ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದ್ದು ಮೊಬೈಲ್ ಮೂಲಕ ಸ್ವಯಂ ವಿವರ ನೋಂದಾಯಿಸುವ ವ್ಯವಸ್ಥೆ ಅತ್ಯಂತ ಅನುಕೂಲಕರವಾಗಿದೆ ಎಂದು ತಿಳಿಸಿದ ಅವರು, ಹಿಂದಿಯೊಂದಿಗೆ 16 ಭಾಷೆಗಳಲ್ಲಿ ಈ ಆನ್ಲೈನ್ ಸೌಲಭ್ಯ ಲಭ್ಯವಿದೆ ಎಂದರು. ನಾಳೆ ಸರ್ಜಿಕಲ್ ಸ್ಟ್ರೈಕ್ನ 10ನೇ ವಾರ್ಷಿಕೋತ್ಸವವಾಗಿದ್ದು, ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಭಯೋತ್ಪಾದನೆ ವಿರುದ್ದ ಭಾರತದ ನೀತಿಗೆ ಹೊಸ ಆಯಾಮವನ್ನು ಜಗತ್ತಿಗೆ ತೋರಿಸಿತು ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು. ಇದೇ ವೇಳೆ ಇತಿಹಾಸದ ದಾಳಿಗಳನ್ನು ಅದಕ್ಕೆ ಆಗಿನ ಕಾಲದ ಪ್ರತಿರೋಧಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಗಾಂಧೀಜಿ ಜಯಂತಿ ಬಗ್ಗೆ ಮಾತನಾಡುತ್ತಾ, ಬಾಪೂಜಿ ನೀಡಿದ ಹಲವು ಜೀವನ ಮಾರ್ಗದರ್ಶಕ ತತ್ವಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದ್ದು, ದೇಶದ ವಿವಿಧೆಡೆ ಸ್ವಚ್ಛತೆಗಾಗಿ ಕೈಗೊಂಡಿರುವ ವಿವಿಧ ಕ್ರಮಗಳು ಶ್ಲಾಘನೀಯ ಎಂದರು. ಅಸ್ಸಾಂನ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅತಿಕ್ರಮಣ ತೆರವು, ಅಳಿವಿನಿಂಚಲ್ಲಿದ್ದ ಪಿಗ್ಮಿ ಹಂದಿ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದರು. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಮಹಿಳೆಯರು ಮ್ಯಾಂಗ್ರೋವ್ ಅರಣ್ಯ ಬೆಳೆಸುತ್ತಿರುವುದನ್ನು ಶ್ಲಾಘಿಸಿದರು. ಪರಿಸರವನ್ನು ಸಂರಕ್ಷಿಸಿ ಪ್ರಕೃತಿಯ ಸಮತೋಲನವನ್ನು ಗೌರವಿಸುವ ಹಾಗೂ ಜೀವ ವೈವಿಧ್ಯವನ್ನು ಕಾಪಾಡುವಂತೆ ಪ್ರಧಾನಮಂತ್ರಿ ಮೋದಿ ಕರೆ ನೀಡಿದರು. ವಿವಿಧ ಪ್ರದೇಶಗಳ ವಿಶಿಷ್ಟ ಉತ್ಪನ್ನಗಳು, ನಶಾಮುಕ್ತ ಯುವ ಅಭಿಯಾನ, ಪೋಷಣ್ ಅಭಿಯಾನದಡಿಯ ಉಪಕ್ರಮಗಳನ್ನು ಅವರು ಪ್ರಸ್ತಾಪಿಸಿದರು. ಕ್ರೀಡಾ ಪ್ರತಿಭೆ ಪೋಷಿಸುವ ಅಗತ್ಯದ ಬಗ್ಗೆಯೂ ಅವರು ಒತ್ತಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಆನುವಂಶಿಕ ಗುಣಲಕ್ಷಣ, ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಪರಿಸರ ಅಂಶಗಳನ್ನು ಆಧರಿಸಿ ಚಿಕಿತ್ಸೆ ನೀಡುವ ಕ್ರಮವಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಪ್ರಗತಿ ಸಾಧಿಸುತ್ತಿದ್ದು, ಭವಿಷ್ಯದ ಆರೋಗ್ಯ ಸೇವಾ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ವೈಜ್ಞಾನಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದಡಿ ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ ಬಗ್ಗೆ ಕಿರು ಅವಲೋಕನ. ದೇಶದಲ್ಲಿ ಜಾರಿಯಲ್ಲಿದ್ದ 17 ವಿವಿಧ ಪರೋಕ್ಷ ತೆರಿಗೆಗಳು ಮತ್ತು 13 ಸೆಸ್ಗಳನ್ನು ವಿಲೀನಗೊಳಿಸಿ 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯನ್ನು ಜಾರಿಗೆ ತರಲಾಯಿತು. 9 ವರ್ಷಗಳ ಅವಧಿಯಲ್ಲಿ ಜಿಎಸ್ಟಿ ಅಡಿ 1,65,00,000 ಹೆಚ್ಚು ನೋಂದಣಿಗಳಾಗಿದ್ದು, ಇದು ಆರ್ಥಿಕತೆ ಹೆಚ್ಚು ವ್ಯವಸ್ಥಿತವಾಗುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಜಿಎಸ್ಟಿ ಅಡಿ ಸುಧಾರಣೆಗಳ ಮೂಲಕ ತೆರಿಗೆ ದರ ಸರಳಗೊಳಿಸಲಾಗುತ್ತಿದೆ. ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ ಅಥವಾ ಕಡಿಮೆ ತೆರಿಗೆ ವಿಧಿಸಲಾಗುತ್ತಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಈ ಹಿಂದೆ ಅಂತರ ರಾಜ್ಯ ವಹಿವಾಟುಗಳಿಗೆ ಬೇರೆ ತೆರಿಗೆ ಪದ್ಧತಿ ಇದ್ದು ಪ್ರತ್ಯೇಕವಾದ ಫಾರಂಗಳನ್ನು ಸಲ್ಲಿಸಬೇಕಾಗಿತ್ತು. ಈಗ ಪ್ರತ್ಯೇಕ ನಿಯಮ ಅನುಸರಣೆಗಳ ಹೊರೆ ತಪ್ಪಿದೆ. ಜಿಎಸ್ಟಿ ಕಾಯ್ದೆಯಡಿ ಸುಧಾರಣೆಗಳನ್ನು ತರಲು ಆಗಾಗ್ಗೆ ಜಿಎಸ್ಟಿ ಮಂಡಳಿ ಸಭೆ ನಡೆಸಲಾಗುವುದು. ಮುಂದಿನ ತಿಂಗಳ 7 ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ 57 ಜಿಎಸ್ಟಿ ಮಂಡಳಿ ಸಭೆ ನಿಗದಿಯಾಗಿದ್ದು, ಇ ಇನ್ವಾಯ್ಸಿಂಗ್ ಸರಳಗೊಳಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಇತ್ತೀಚೆಗೆ ಯುಪಿಎ ವಹಿವಾಟುಗಳ ಮೇಲೆ ವರ್ತಕರಿಗೆ ಶುಲ್ಕ ವಿಧಿಸುವ ನಿಯಮ ಜಾರಿಗೆ ತರುವುದಾಗಿ ಸರ್ಕಾರ ಪ್ರಕಟಿಸಿದ್ದು, ಈ ಶುಲ್ಕದ ಮೇಲೆ ಜಿಎಸ್ಟಿ ವಿಧಿಸುವ ಸಂಬಂಧ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ದೇಶಾದ್ಯಂತ ಪಾರದರ್ಶಕವಾದ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಯಲ್ಲಿದೆ. ತಿರುವನಂತಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ನಷ್ಟಕ್ಕೆ 295 ರನ್ ಗಳಿಸಿದೆ. ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 17.4 ಓವರ್ಗಳಲ್ಲಿ 1 ನಷ್ಟಕ್ಕೆ 110 ರನ್ ಗಳಿಸಿ ಆಡುತ್ತಿದೆ. 2 ಏಕದಿನ ಪಂದ್ಯ ಇದೇ 30 ಗುವಾಹಟಿಯಲ್ಲಿ ಹಾಗೂ 3 ಪಂದ್ಯ ಅಕ್ಟೋಬರ್ 3 ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ಬಳಿಕ 5 ಟಿ20 ಸರಣಿ ಮುಂದಿನ ತಿಂಗಳ 4-17 ನಡೆಯಲಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ಸ್ಕ್ವಾಷ್ನಲ್ಲಿ 2 ರಜತ ಪದಕಗಳನ್ನು ಜಯಿಸಿದೆ. ಪುರುಷರ ಸಿಂಗಲ್ಸ್ ಸ್ಕ್ವಾಷ್ನಲ್ಲಿ ಮಲೇಷ್ಯಾದ ಎಯಿನ್ ಯೋವ್ ಎನ್ಜಿ ವಿರುದ್ಧ 9-11, 5-11, 5-11 ಅಂತರದ ನೇರ ಗೇಮ್ಗಳಲ್ಲಿ ಅಭಯ್ ಸಿಂಗ್ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದಿದ್ದಾರೆ. ಮಹಿಳೆಯರ 200 ಓಟದಲ್ಲಿ ಹರಿತಾ ಭದ್ರಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದರೊಂದಿಗೆ ಭಾರತ 4 ಚಿನ್ನ, 14 ಬೆಳ್ಳಿ ಮತ್ತು 15 ಕಂಚಿನ ಪದಕಗಳು ಜಯಿಸಿ ಪದಕ ಪಟ್ಟಿಯಲ್ಲಿ 11 ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್

ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ ಎರಡನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: 1200 आणि 9071000774.
1: ಮೌಲ್ಯಗಳ ಹೆಸರಿನಲ್ಲಿ ಬೆಸೆಯುವ ಕೆಲಸ ಮಾಡಿರುವುದನ್ನ ವೀರ ಕನ್ನಡಿಗರು ಮರೆಯುವಂತಿಲ್ಲ.
2: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಕಲಬುರಗಿಯ ಉಪನ್ಯಾಸಕಿ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
5: ಬಜೆಟ್ ಮಾಡಿ ಆಯ್ತಾ?
4: ಹಾ, 5,000 ಉಳಿತು.
5: ಹೊಸ ಸೀರೆ ತಗೊಳ್ಳ?
4: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
5: ಇನ್ನೊಂದು?
4: ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
5: ಬಂದ್ಬಿಟ್ಲು ದೊಡ್ಡದಾಗಿ
4: ಹೋಗಿ.
6: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
7: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
8: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನದ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ 0 tolerance ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9-11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ವರ್ಷಗಳು ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವೂ ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ವರ್ಷದ ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು 15 ಆಗಸ್ಟ್ ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಭಾಷೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ SE.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ID ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ID ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್ 27 ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳುವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮ ಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿಯವರು ಕೂಡ ಐಐಟಿ ಬಿಎಚ್ಯುನಲ್ಲಿ ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1000 ವರ್ಷಗಳ ಹಿಂದೆ ಅಂದರೆ 1026ರಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026ರಲ್ಲಿ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು. 1025ರಲ್ಲಿ ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೇರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೇರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೇರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೇರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ.

0: ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರಿಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190 ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವೂ ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯು ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ ಸಾವಿರಾರು ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ, ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು ಸಾವಿರಾರು ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ, ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ ಗ್ರಾಮಗಳು ಮತ್ತು ಪಟ್ಟಣಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ. ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಕೇಂದ್ರ ಈಗ ಪೋಷಣ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾ ಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002ರಲ್ಲಿ ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000ಕ್ಕೂ ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು. ಅನೇಕಾನೇಕ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.